0: Radio Sai Global Harmony, bringing you 24 hours a day the message of love of Bhagawan Sri Satya Sai Baba.
1: Radio Sai now brings you a special broadcast in Kannada.
2: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರೇಡಿಯೋ ಸಾಯಿ ಪ್ರಸಾರ ಮಾಲಿಕೆಯಲ್ಲಿ ಈ ದಿನ ಬಹು ಮೌಲ್ಯವಾದ ಸಂದರ್ಶನ ಕಾರ್ಯಕ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹರ್ಷಿಸುತ್ತೇನೆ. ಕೇಳುಗರೆ, ತಮಗೆಲ್ಲಾ ತಿಳಿದಿರುವಂತೆ ಈ ಮಾಲಿಕೆಯಲ್ಲಿ ಭಗವಾನ್ ಬಾಬಾರವರ ಅತ್ಯಂತ ನಿಕಟ ವರ್ಗದಲ್ಲಿ ಗುರುತಿಸಿಕೊಂಡ ಅನೇಕ ಪುಣ್ಯಜೀವಿಗಳನ್ನು ಪತ್ತೆಹಚ್ಚಿ ಇದುವರೆಗೂ ಯಾವ ಲಿಖಿತ ಸಾಹಿತ್ಯದಲ್ಲೂ ಬಂದಿರದ ಅವಿಸ್ಮರಣೀಯ ಅನುಭವಗಳನ್ನು ಶ್ರೋತೃವೃಂದದೊಂದಿಗೆ ಹಂಚಿಕೊಳ್ಳುವ ಸಾರ್ಥಕ ಪ್ರಯತ್ನ ಇದು. ಇಂದು ನಮ್ಮೊಡನೆ ಮಾತುಕತೆಯಲ್ಲಿ ಭಾಗವಹಿಸುತ್ತಿರುವವರು ಭಗವಾನ್ ಬಾಬಾರವರ ಅತ್ಯಂತ ಪ್ರೀತಿಪಾತ್ರ ಭಕ್ತರಾದ ಮಲ್ಲೇಶ್ವರಂ ನಿವಾಸಿ ದಿವಂಗತ ಡಾ ಚಂದರ್ ಮತ್ತು ರತ್ನಾಚಂದರ್ ಅವರ ಮಕ್ಕಳು. ಪ್ರಪಂಚದ ಮೊಟ್ಟ ಮೊದಲ ಸಾಯಿ ಸಮಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಇಂದಿನ ಮಲ್ಲೇಶ್ವರಂ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಪ್ರಾರಂಭವಾದುದು ಶ್ರೀಯುತ ಚಂದರ್ ಅವರ ಮನೆಯಲ್ಲಿ. ಭಗವಾನ್ ಬಾಬಾರವರ ಉಪಸ್ಥಿತಿಯಲ್ಲಿ ಸ್ವತಃ ಭಗವಾನರೇ ಫೋಟೋ ಇಟ್ಟು ದೀಪ ಬೆಳಗಿ ಭಜನೆಯನ್ನು ತಾವೇ ಹೇಳಿಕೊಟ್ಟು ಪ್ರಾರಂಭ ಮಾಡಿದ ಸಮಿತಿ. ಇವರ ಮನೆ ಸ್ವಾಮಿಗೆ ಅತ್ಯಂತ ಪ್ರೀತಿಯ ನೆಲೆ. ಬೆಂಗಳೂರಿಗೆ ಬಂದಾಗಲೆಲ್ಲ ಇವರ ಮನೆಗೆ ಬಂದು ಮನೆಯವರಲ್ಲೊಬ್ಬರಾಗಿ ಬೆರೆತು ನಲಿದು ನಲಿಸಿ ಅನುಗ್ರಹಿಸಿದ ಅದೃಷ್ಟವಂತ ಕುಟುಂಬವಿದು. ಸ್ವಾಮಿಯೊಂದಿಗಿನ ಈ ಕುಟುಂಬದ ಒಡನಾಟದ ಕೆಲವು ಸನ್ನಿವೇಶದ ಸವಿ ನೆನಪುಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲು ದಿವಂಗತ ಶ್ರೀ ಚಂದರ್ ಅವರ ಮಕ್ಕಳಾದ ಶ್ರೀಮತಿ ಕುಮುದಿನಿ ಲಕ್ಷ್ಮಣ್ಣವರು, ಶ್ರೀಮತಿ ಪದ್ಮಿನಿ ಮೂರ್ತಿಯವರು, ಅಳಿಯಂದರಾದಂತಹ ಶ್ರೀಯುತ ನಾರಾಯಣ ಮೂರ್ತಿಯವರು ನನ್ನೊಡನಿದ್ದಾರೆ. ಬನ್ನಿ ಅವರ ಮಾತಿನಲ್ಲೇ ಕೇಳೋಣ. ಸಾಯಿರಾಮಮ್ಮ.
3: ಸಾಯಿರಾಮ್.
2: ಶ್ರೋತೃಗಳೇ, ನಾವೀಗ ಮಾತಾಡಿಸ್ತಾ ಇದೀವಿ ಶ್ರೀಮತಿ ಕುಮುದಿನಿ ಲಕ್ಷ್ಮಣ್ಣ ಅವ್ರನ್ನ.
4: ಸಾಯಿರಾಮ್ ಅಮ್ಮ, ನೀವು ನಾನ್ ಕೇಳ್ಪಟ್ಟಿರೋ ಪ್ರಕಾರ ನೀವು ಬಹಳ ಚಿಕ್ಕ ವಯಸ್ಸಿನಲ್ಲೇ, ಅಂದ್ರೆ ಬಹಳ ಚಿಕ್ಕ ಮಕ್ಕಳಿದ್ದಾಗ್ಲಿಂದಾನು ಸ್ವಾಮಿಯವರ ಒಡನಾಟ ನಿಮ್ಮ ಕುಟುಂಬದವರಗೆ ಇತ್ತು. ನೀವು ಸ್ವಾಮಿಯವ್ರನ್ನ ಮೊಟ್ಟ ಮೊದಲನೇದಾಗಿ ನೋಡಿದ್ ಯಾವಾಗ, ಮತ್ತೆ ನೋಡಿದ ಒಂದು ಅನುಭವನ ದಯವಿಟ್ಟು ತಿಳಿಸ್ಕೊಡಿ.
3: ನಮ್ ತಾಯಿಗೆ ಹೇಳ್ತಾ ಇದ್ದ ಪ್ರಕಾರ, ನಾನು 2 ತಿಂಗಳ ಮಗುನೋ 3 ತಿಂಗಳ ಮಗುನೋ ಅಂತ ಅವರು ಹೋಗಿ ನೋಡಿದಾಗ, ಆವಾಗ ಸ್ವಾಮಿ ನಮ್ಮನ್ನೇ ಎತ್ಕೊಂಡು ದ್ರಾಕ್ಷಿ ತಿನ್ಸಿದ್ರಂತೆ. ಇದೆಲ್ಲ ನಮ್ ತಾಯಿ ಹೇಳಿದ್ದು ನಮ್ಗೆ, ನಮ್ಗೆ ಅದೇನು ನೆನಪಿರಕ್ ಸಾಧ್ಯವಿಲ್ಲ.
4: ಖಂಡಿತ.
3: ಅದು ಮೊದಲನೇದು. ನಮಗ್ ಗೊತ್ತಿದ್ದು ಸ್ವಾಮಿ ಒಬ್ಬರೇ, ನಮ್ಗಿನ್ಯಾರು ಬೇಕಿರ್ಲಿಲ್ಲ, ಇನ್ಯಾರದು ಗೊತ್ತ ಪರಿಚಯವೂ ಇರಲಿಲ್ಲ. ನಮ್ಮ ಮನೆಯಲ್ಲಿ ಇದ್ದಿದ್ದು ನಾವೆಲ್ಲ ಕಡೆ ಎಲ್ಲ ದೇವಸ್ಥಾನಕ್ಕೂ ಹೋಗೋವಿ, ಎಲ್ಲಾನು ರೆಸ್ಪೆಕ್ಟ್ ಮಾಡೋವಿ, ಅದರಿಂದ ಏನ್ ತೊಂದರೆ ಆಗ್ತಿರ್ಲಿಲ್ಲ. ನಾವು ಓದಿದ್ದೆಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ಗಳಲ್ಲಿ, ಅದಲ್ಲಿಗೆ ಬಿಟ್ಟು ಬಂದು ಇದು ಮಾಡವಿ. ಸ್ವಾಮಿ ಇದಂತಂದ್ರೆ ಏನೋ ಒಂದು ಖುಷಿ ಆಗೋದು, ಸ್ವಾಮಿ ಮಾತು ಕೇಳಿಬಿಟ್ರೆ ಖುಷಿ ಆಗೋದು ನಮ್ಗ. ಆವಾಗ ನಾವು ಸ್ವಾಮಿ ಅಂದ್ರೆ ಅವರು ದೇವರು ಅಂತ ಒಂದು ಭಾವನೆ ಬರಲಿಲ್ಲ ಮೊದಲು. ಏನೋ ನಮ್ಗೇನೇನೋ ನಮ್ ಜೊತೆ ಆಡೋರು, ನಮ್ಮನ್ನೆಲ್ಲ ಆಟಾಡ್ಸೋರು, ನಮ್ಗೆಲ್ಲ ತಮಾಷೆ ಮಾಡೋರು, ಕೈಯಿಂದ ಎಲ್ಲ ಮೆಟೀರಿಯಲ್ ಮಾಡಿಸಿ ಕೊಡೋದು, ಅದನ್ನ ನಮ್ಗೆ ಖುಷಿ ಆಗೋದು. ಅದ ನೋಡೋದಿಕ್ಕೇನೆ ಖುಷಿ ಆಗೋದು. ಯಾವಾಗ್ಲಾದ್ರೂ ಪುಟ್ಬರ್ತಿ ಹೋಗ್ತೀವಿ ಅಂದ್ರೆ ಎಲ್ಲರೂ ಹಿಂದೆ ಬಿಡೋವಿ.
4: ಅದೇ ನಾನು ಡಾಕ್ಟರ್ ಅವ್ರದ್ದು ಇಂಟರ್ವ್ಯೂ ತಗೊಂಡಾಗ ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ನಮ್ಗೆ ಪುಟ್ಬರ್ತಿ ಹೋಗೋದು ಅಂದ್ರೆ ಅಜ್ಜನ್ ಮನೆಗೆ ಹೋದಂಗೆ, ಪುಟ್ಬರ್ತಿ ಬಿಟ್ಟು ಬೇರೆ ಯಾವ್ದು ನಾವು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ರು.
3: ಅದು ನಿಜ, ಅದ್ ನಾವು ಈಗ್ಲೂ ಅನ್ನೋದು ನಾನು ಅದೇನೆ. ನನ್ಗೇನಂದ್ರೆ ಅದು ತವರು ಮನೆ.
4: ಖಂಡಿತ ಖಂಡಿತ, ಎಷ್ಟೋ ಜನ ನಮಗೂ ಹಂಗೆ ಅನ್ಸುತ್ತೆ, ಒಂದೊಂದ್ಸಲ ಪುಟ್ಬರ್ತಿ ಹೋದ್ರೆ ಅದು ತವ್ರ ಮನೆಗೆ ಹೋಗಿ ವಾಪಸ್ ಬರ್ತಾ ಇದೀವೇನೋ ಅನ್ನೋಷ್ಟು ಸಂತೋಷ ನಮಗ್ ಸಿಗುತ್ತೆ.
3: ನಾನು ಈ ದೇಶ ಬಿಟ್ಟು ಹೋದ್ದು 67ರಲ್ಲಿ. ಯಾವಾಗ ಬಂದ್ರು ನಾನು ತವ್ರ ಮನೆಗೆ ಹೋಗ್ತೀನಿ.
4: ಆಮೇಲೆ ಅಮ್ಮ, ನಾನು ಕೇಳ್ಪಟ್ಟಿದ್ದೆ ತಮ್ಗೆ ಹುಷಾರಿಲ್ಲದೆ ಆಯ್ತು, ಆಗ ತಾವು ಪುಟ್ಬರ್ತಿಗೆ ಹೋಗ್ಬೇಕು ಅಂತ ಹಠ ಮಾಡಿದ್ರಿ ಅಂತ, ಆ ವಿಚಾರ ಸ್ವಲ್ಪ ತಿಳಿಸ್ಕೊಡ್ಬೋದು?
3: 1962 ನನಗೆ ಬಹಳ ಮೈಸೂರು ಸರಿ ಇರಲಿಲ್ಲ, ವಿತ್ ಲಾಟ್ಸ್ ಆಫ್ ಸ್ಟಮಕ್ ಪ್ರಾಬ್ಲಮ್ಸ್. ಅವಾಗ ಯಾರು ಎಲ್ಲ ಡಾಕ್ಟರ್ಗಳ ಹತ್ರಲ್ಲೂ ಹೋದ್ವಿ, ಎಲ್ಲ ಏನ್ ಮಾಡಿದ್ರು, ಎಲ್ಲ ಎಲ್ಲಾರು ಏನೇನು ಹಾಡ್ತಿದ್ರು, ಏನೋ ಓನ್ಲಿ ತಿಂಗ್ ಇಸ್ ಇನ್ವೆಸ್ಟಿಗೇಷನ್ ಥ್ರೂ ಆಪರೇಷನ್ ಅಂತ ಹೇಳ, ಅದೊಂದೇನೆ ಗೊತ್ತಾಗಿರೋದು ಅಂತಂದ್ರು. ಆ ವರ್ಷದಲ್ಲಿ ಐ ಹ್ಯಾಡ್ ಲಾಸ್ಟ್ ಮೈ ಗ್ರ್ಯಾಂಡ್ ಫಾದರ್. ಮೈ ಗ್ರ್ಯಾಂಡ್ ಫಾದರ್ ವಾಸ್ ಎ ಡಾಕ್ಟರ್. ಐ ಗ್ರೂ ಅಪ್ ವಿತ್ ಹಿಮ್. ಐ ವಾಸ್ ವೆರಿ ಸ್ಯಾಡ್ ಹಿ ವಾಸ್ ನಾಟ್ ದೇರ್ ಟು ಟ್ರೀಟ್ ಮೀ. ಅವ್ರ ಏನ್ ಹೇಳಿದ್ರು ನಿಮ್ಗೆಲ್ಲ ಗೊತ್ತಿಲ್ಲ, ಅವ್ರಿಗೊಬ್ಬರಿಗೆ ಗೊತ್ತಿದ್ದಿದ್ದು ಅಂತ ಹೇಳವ್ರೆ. ಏನ್ ಔಷಧಿ ಕೊಟ್ರು ನಾನು ಕೊನೆಗೆ ಇಲ್ಲಿ ಇಲ್ದೇ ಇರೋ ಎಲ್ಲಿಂದ ಡಾಕ್ಟರ್ ಹತ್ರ ಎಲ್ಲ ಹೇಳಿದ್ರೆ ಇಲ್ಲ ಆಗ್ಲೇಬೇಕು ಇದು ಅನ್ಲೆಸ್ ಐ ವಾಸ್ ಸಿಕ್ ಫಾರ್ ಎ ಮಂತ್.
4: ಅವಾಗ ತಮ್ಗೆ ಎಷ್ಟು ವಯಸ್ಸು ಇರಬಹುದು?
3: ಐ ವಾಸ್ 13-14 ಅವಾಗ. ಅದೇನಾಯ್ತು, ಟೀನೇಜ್ ಮೈಂಡ್. ನಮ್ಮಅಪ್ಪ ಮಮ್ಮನ ಕೇಳಿದೆ ನಾನು, ನೀವೆಲ್ಲ ಸ್ವಾಮಿ ಸ್ವಾಮಿ ಅಂತೀವಲ್ಲ, ನಾವೆಲ್ಲ ಸ್ವಾಮಿ ಹತ್ರ ಯಾಕೆ ಹೋಗಿ ಬರಬಾರ್ದು, ಕರ್ಕೊಂಡು ಹೋಗಲ್ಲ ನನ್ನ ಅಂತೆ. ನೀನ್ ಹಂಗೆ ನೆಕ್ಸ್ಟ್ ಡೇ ಹಾಸ್ಪಿಟಲ್ ಹೋಗ್ಬೇಕಿತ್ತು, ಅಡ್ಮಿಟ್ ಆಗ್ಬೇಕಿತ್ತು ಸರ್ಜರಿಗೆ ಆಗ್ಲಿಕ್ಕೆ. ನಾ ಹೋಗಲ್ಲ, ನಾ ಸರ್ಜರಿಗೆ ಹೋಗಲ್ಲ, ಪುಟ್ಟು ಬರ್ತೀವಿ ಹೋಗೋಣ ಅಂತ ಗಲಾಟೆ ಮಾಡಿದೆ. ಅವಾಗ ನಮ್ಮಅಪ್ಪ ಎದ್ಕೊಂಡು ಹಿ ಹ್ಯಾಡ್ ನೋ ಚಾಯ್ಸ್ ವೆನ್ ಐ ಪುಟ್ ಇಟ್ ದಟ್ ವೇ. ಸ್ವಾಮಿ ನಂಬ್ತೀಯ ತಾನೆ ನೀನು, ಕರ್ಕೊಂಡು ಹೋಗ್ತಿತ್ತಾನೆ, ಕರ್ಕೊಂಡು ಹೋಗ್ ಸರಿ ಅಂತ. ಅವಾಗ ಕಾರ್ ಇರಲಿಲ್ಲ, ಕಾರ್ ಟ್ಯಾಕ್ಸಿ ಅರೇಂಜ್ ಮಾಡಿದ್ವಿ. ಟ್ಯಾಕ್ಸಿ ಅರೇಂಜ್ ಮಾಡಿ ಕರ್ಕೊಂಡು ಹೋದ್ರು, ಹೋಗೋಣ ಅಂತ ಹೊರಟ್ವಿ. ಆವಾಗ ಪುಟ್ ಬರ್ತಿ ಹೋಗೋದು ಸುಲಭ ಅಲ್ಲ. ಇವಾಗಿನ ಒಂದೂವರೆ ಗಂಟೆ ಕಾಲ ಎರಡು ಗಂಟೆ ಕಾಲದಲ್ಲಿ ಹೋಗ್ತೀವಿ, ಅವಾಗ ಐದಾರು ಗಂಟೆ ಕಾಲ ಬೇಕಿತ್ತು. ನಮ್ಮ ಜೊತೆ ಇನ್ನೂ ಯಾರು ಬೇರೆ ಬರಬೇಕಿತ್ತು. ನನಗೆ ಹಿಂಗೆ ಕೂತ್ಕೊಳ್ಳೋಕೆ ಕೂಡ ಸಾಧ್ಯವಿರಲಿಲ್ಲ. ನಾ ಮಲ್ಕೊಂಡೇ ಹೋಗ್ಬೇಕು. ಹೆಂಗಿದ್ರು ಹಿಂದ್ಗಡೆ ನಾವು ಮಲ್ಕೊಳ್ಳೋಣ, ಅಂಬಾಸಿಡರ್ ಕಾರ್ ಮುಂದ್ಗಡೆ ಅವ್ರು ಯಾರೋ ಬರ್ತಾರೆ, ಸರಿ ಹೋಗುತ್ತೆ ಅಂತ ಹೊರಟಿದ್ದು. ನಮ್ ಜೊತೆ ಬರ್ಬೇಕಾದವ್ರು ಕೊನೆ ನಿಮಿಷದಲ್ಲಿ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಹೋದ್ರೆ ಕರ್ಕೊಂಡ್ ಬರಕ್ಕೆ ನಾವು ಬರಕ್ಕಾಗಲ್ಲ ಅದು. ಆವಾಗ ಇವರೆಲ್ಲರೂ ಚಿಕ್ಕವರು, ನನ್ನ ತಮ್ಮಂದ್ರು ತಂಗಿರು ಎಲ್ಲ ಚಿಕ್ಕವರು, ರವಿ ಸುಂದರೇಶ್ ಪದ್ಮಿನಿ ಅನ್ನಪೂರ್ಣ ಎಲ್ಲರೂ ಎಲ್ಲಾರು ಬರಬೇಕು ಅಂತ ಹಠ ಮಾಡ್ತಾ ಇದ್ರು. ಬೇಡ ಅಂತಂದ್ಬಿಟ್ಟು ಹೊರಟೋಗಿದ್ವಿ. ವಾಪಸ್ ಬಂದು ಇನ್ನೆರಡು ಸೀಟ್ ಇದೆ ಹೆಂಗಿದ್ರು ಅಂತ ಅವರಿಬ್ಬರನ್ನು ಕರ್ಕೊಂಡು, ಇವರಿಬ್ರು ತುಂಬಾ ಚಿಕ್ಕವರು, ನನ್ನ ತಮ್ಮಂದ್ರು ರವಿ ಸುಂದರೇಶನ್ ಇಬ್ಬರನ್ನು ಕರ್ಕೊಂಡು ಹೋದ್ವಿ. ಬೆಳಗ್ಗೆ ಏಳು ಗಂಟೆ ಇಷ್ಟೊತ್ತಿಗೆ ಸೇರಿದ್ವಿ ಪುಟ್ಟಪರ್ತಿಗೆ. ಅಲ್ಲಿ ಹೋಗಿ ಸೇರ್ತಾ ಇದ್ದಂಗೆ ಸ್ವಾಮಿ ನಮ್ಮ ತಂದೆ ಬಂದು ಏನ್ ಸಮಾಚಾರ ಅಂದ್ರು. ಯಾವಾಗ ಬಂದಿ, ಎಪ್ಪಡಿಸ್ತೀವಿ, ಏನ್ ಸಮಾಚಾರ ಅಂತ ಕೇಳಕ್ ಶುರು ಮಾಡಿದ್ರು ಸ್ವಾಮಿ ತಂದೆ. ಎಲ್ಲ ಹೇಳಿದ್ರು, ಸರಿ ನೋಡ್ತೀನಿ ಅಂದ್ರು. ಆಮೇಲೆ ಕರೆದ್ರು ಇಂಟರ್ವ್ಯೂಗೆ. ಇಂಟರ್ವ್ಯೂ ರೂಮ್ಗೆ ಎಂಟರ್ ಆಗ್ತಾ ಇದ್ದಂಗೆ ಉಪನಯನ ಮಾಡು ಈ ಮಕ್ಕಳು ಬಿರುಗು. ನಮ್ ತಂದೆ ಇಲ್ಲ ಅಂದ್ರು. ಮಾಡಲ್ಲ ಸ್ವಾಮಿ, ನಾನು ಊರಲ್ಲೇ ಮಾಡ್ಬೇಕು, ಬೆಂಗಳೂರಲ್ಲೇ ಮಾಡ್ಬೇಕು, ನಂಗೆ ಬಹಳ ಬಂಧುಗಳು. ಇಲ್ಲ ನೀನ್ ಮಾಡ್ಲೇ ಮಾಡು ಇಲ್ಲಿ. ಸ್ವಾಮಿ ಹತ್ರ ಮಾಡಲ್ಲ ಅಂತ ನಮ್ಮಅಮ್ಮ ಏನು ಹೇಳಲೇ ಇಲ್ಲ. ನಮ್ಮಅಮ್ಮನಿಗೆ ಬಹಳ ಇಷ್ಟ ಆಯ್ತು ಸ್ವಾಮಿ, ಏನು ಹೇಳಲಿಲ್ಲ. ಎಲ್ಲ ಇಂಟರ್ವ್ಯೂ ಎಲ್ಲ ಮುಗೀತು. ನನ್ನ ಕಡೆ ನೋಡ್ಲು ಇಲ್ಲ, ನನ್ನ ಮಾತು ಆಡಿಸ್ಲಿಲ್ಲ. ನನಗಾಗ ಬಹಳ ದುಃಖನೂ ಆಯ್ತು. ಸ್ವಾಮಿ ನಾನಂಗ್ ಮೈ ಚೆನ್ನಾಗಿಲ್ಲ ಅಂತ ಬಂದಿದ್ದು. ನಮ್ಮ ಅಮ್ಮನು ಅದೇ ಹೇಳಿದ್ರು ಸ್ವಾಮಿ. ಅವಾಗ ಹೇಳಿದ್ರು, ಏನ್ ಯೋಚನೆ ಮಾಡಬೇಡ, ನನ್ನ ನೋಡ್ಕೋತೀನಿ ಅಷ್ಟೇ ಹೇಳಿ ಕಳ್ಸದ್ರು. ಇಷ್ಟೊತ್ತಿಗೆ ನಾನಾಗ್ಲೇ ಒಂದ್ ತಿಂಗಳಾಗಿದೆ ಊಟ ಮಾಡಿ. ಆಚೆ ಬಂದ್ವಿ, ನೀವು ಮುಂಜಿಗೆ ಬರ್ತೀಯಲ್ಲ ಅವಾಗ ನೀನ್ ನೋಡ್ಕೋತೀನಿ ಅಂದ್ರು. ಅನದರ್
4: ಕ್ಯಾಲೆಂಡರ್ಗೂ ಅದಕ್ಕೂ ಎಷ್ಟು ದಿನ ವ್ಯತ್ಯಾಸ ಆಯ್ತು?
3: ಇದು ಜಾನ್ವರಿ, ಬಿಗಿನಿಂಗ್ ಆಫ್ ಜಾನ್ವರಿ ದಿಸ್ ವಾಸ್. ಅದು ಮುಂಜಿ ವಾಸ್ ಇನ್ ಫೆಬ್ರವರಿ. ಒನ್ ಆಲ್ಮೋಸ್ಟ್ ಶಿವರಾತ್ರಿ ಮುಂಚೆ ಒನ್ ಆಲ್ಮೋಸ್ಟ್ ಎ ಮಂತ್. ಸರಿ ಸರಿ ಮುಂಜೆ ಇನ್ನೂ ಒಂದ್ ಹೇಳಿದ್ರಲ್ಲ ಇತ್ತಿಲ್ಲ, ಮುಂಜೆ ಮಾಡೋ ಅಂದ್ರು. ಮುಂಜೆ ಮಾಡಕ್ ನೀವು ಮುಂಜೆಗೆ ಬರ್ತೀಯಲ್ಲ ಅವಾಗ ನೋಡ್ಕೊತೀನಿ ಅಂದ್ರು. ವಾಪಸ್ ಬಂದ್ವಿ, ನನ್ನ ರೂಮ್ ಇಂದ ಆಚೆ ಬರ್ತಾ ಇದ್ದಂಗೆ ಹೇಳಿದೆ ನಮ್ಮ. ನಂಗೆ ತುಂಬಾ ಹಸಿವಾಗ್ತಾ ಇದೆ, ನಾ ಏನಾದ್ರೂ ನಂಗೆ ಏನಾದ್ರೂ ತಿನ್ನಕ್ ಬೇಕೇ ಬೇಕು ಅಂತ. ಅವಾಗ ಹೇಳಿದ್ರು, ಇಲ್ಲಿ ಆಂಧ್ರ ಊಟ, ಅವಾಗ ಇದ್ದಿದ್ದು ಒಂದೇ ಕ್ಯಾಂಟೀನ್ ಆಂಧ್ರ ಕ್ಯಾಂಟೀನ್. ಆಮೇಲೆ ಆಚೆ ಕಡೆ ರೆಸ್ಟೋರೆಂಟ್ ಇದ್ದಿತ್ತು, ಅದೆಲ್ಲ ಗಲೀಜು ಪಡಿ ಎಲ್ಲ ಇತ್ತು ಅವಾಗೇನು. ಆ ಗಲೀಜು ರೆಸ್ಟೋರೆಂಟ್ ನಲ್ಲಿ ಇಲ್ಲ, ನಾನು ಏನಾದ್ರೂ ತಿನ್ಲೇಬೇಕು ಅಂತ ಹೋಗಿ ತಿಂದಾಯ್ತು. ಏನು ತಿಂದಿಲ್ಲ ನೀವು ಒಂದ್ ತಿಂಗಳಿಂದ, ತಿಂದು ಬಿಟ್ರೆ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಭಯ ಆಗ್ತಾ ಇದ್ದಾರೆ. ಇಲ್ಲ ನಾನು ತಿನ್ಲೇ ಹರಟ ಮಾಡಿ ತಿಂದೇ ಆಯ್ತು, ವಾಪಸ್ ಬಂದ್ವಿ ನಾವು ಬೆಂಗಳೂರಿಗೆಲ್ಲ. ಇದ್ದಿದ್ದು ನೋವೆಲ್ಲ ಹೋಯ್ತು, ಇದು ನೋವೆಲ್ಲ ಏನು ಇರ್ಲಿಲ್ಲ, ಸರಿ ಹೋಯ್ತು ಬಂದು ನನಗೆ ಸರಿ ಅನ್ನಿಸ್ತು. ವಾಪಸ್ ಬಂದ್ರೆ ಡಾಕ್ಟರ್ಗಳು ಕೇಳಲಿಲ್ಲ, ಡಾಕ್ಟರ್ ಎಲ್ಲ ಏನಂದ್ರು ಇಲ್ಲ ಇಲ್ಲ ನಾವೆಲ್ಲ ಟೆಸ್ಟ್ ಮಾಡ್ಲೇಬೇಕು ತಿರ್ಗಾ, ಇಲ್ಲ ಇಲ್ಲ ನೀವೇನ ಮೂಡ್ ನಂಬಿಕೆ ಅಂತಾರಲ್ಲ ಹಂಗೆ ಅನ್ಕೊಂಡ್ಬಿಟ್ಟವ್ರು, ಇಲ್ಲ ಅಯ್ಯಲ್ಲ ಎಲ್ಲ ತರ್ಸ್ತಾರೆ, ಏನು ಆಗಿರ್ಲಿಲ್ಲ ಏನಿಲ್ಲ ಸರಿ ಹೋಯ್ತು. ಸೊ ಐ ಡಿಂಟ್ ಹ್ಯಾವ್ ಟು ಹ್ಯಾವ್ ಎನ್ ಆಪರೇಷನ್, ಐ ಡಿಂಟ್ ಹ್ಯಾವ್ ಟು ಗೋ ತ್ರೂ ಎನಿ ಪ್ರೊಸೀಜರ್. ಮುಂಜಿ ವಾಪಸ್ ಹೋದ್ವಿ ನಾವು ತಿರ್ಗಾ, ಮುಂಜಿನಲ್ಲಿ ಮುಂಜಿ ಬರಕ್ ಮುಂಚೆ ಸ್ವಾಮಿ ಹೇಳಿದ್ರು ಮುಂಜಿ ಸಾಮಾನ್ ಎಲ್ಲ ಎತ್ಕೊಂಬಾ ಅಂತ ನಮ್ಮ ತಂದೆಗೆ. ನನಗಿದ್ದು ಒಂದೇ ತಲೆನಲ್ಲಿ ಐ ಹ್ಯಾವ್ ಟು ಗೆಟ್ ಬೆಟರ್, ಐ ಡೋಂಟ್ ವಾಂಟ್ ಎನಿ ಮೋರ್ ಆಫ್ ದಿಸ್. ಮುಂಜಿ ಹೋದಾಗ ಮುಂಜಿ ಎಲ್ಲ ಬಹಳ ಚೆನ್ನಾಗಿ ಆಯ್ತು, ಎಲ್ಲ ಆಯ್ತು. ವಿ ಹ್ಯಾಡ್ ಅ ಬಿಗ್ ಗ್ರೂಪ್ ಆಫ್ ರಿಲೇಟಿವ್ಸ್. ಸ್ವಾಮಿ ಹೇಳಿದ್ರು ನೀ ಎಷ್ಟು ಜನನಾದ್ರೂ ಕರ್ಕೊಂಬ ನಾನು ನೋಡ್ಕೊತೀನಿ ಅಂತ. ಆವಾಗ್ಲೂ ಸ್ವಾಮಿ ಮುಂಜಿ ಎಲ್ಲ ಆಯ್ತು, ನಾವಿನ್ನು ವಾಪಸ್ ಬರ್ಬೇಕು ಸ್ವಾಮಿ. ಏನ್ ಸ್ವಾಮಿ ನಿಮ್ಗೆ ನೋಡ್ತೀನಿ ಮುಂಜಿನಲ್ಲಿ ಅಂದ್ರಲ್ಲ ಸ್ವಾಮಿ, ಇನ್ನೂ ಒಂಚೂರು ವಿಭೂತಿ ಕೊಟ್ಟು ಸರಿ ಹೋಗುತ್ತೆ ಹೋಗು. ದಟ್ಸ್ ಆಲ್ ಇಟ್ ಈಸ್. ಐ ಹ್ಯಾಡ್ ನೋ ಪ್ರಾಬ್ಲಮ್ ಆಫ್ಟರ್ ವರ್ಡ್ಸ್. ಐ ಕೇಮ್ ಬ್ಯಾಕ್ ಹೆಲ್ತಿ ಅಂಡ್ ಹೇಲ್ ಅಂಡ್ ಹೆಲ್ತಿ ಅಂಡ್ ಐ ಹ್ಯಾಡ್ ನೋ ಪ್ರಾಬ್ಲಮ್ಸ್ ವಿತ್ ಮೈ ಹೆಲ್ತ್. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಮೈ ಹೆಲ್ತ್ ಅಂಡ್ ದಟ್ಸ್ ದ ಬೆಸ್ಟ್ ಪಾರ್ಟ್. ದಟ್ಸ್ ವೆನ್ ಆಸ್ ಅ ಟೀನೇಜರ್ ಐ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್ ವಿತ್ ಸ್ವಾಮಿ.
4: ಮೊದಲನೇ ಅನುಭವ
3: ಮರೆಯಲಾರದಂತ ಅನುಭವ.
4: ಖಂಡಿತ ಖಂಡಿತ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮೊಂದಿಗೆ ಶ್ರೀಮತಿ ಪದ್ಮಿನಿ ಮೂರ್ತಿ ಅವರಿದ್ದಾರೆ. ಅವರು ಶ್ರೀಮತಿ ಕುಮುದಿನಿ ಲಕ್ಷ್ಮಣ್ ಅವರ ಸಹೋದರಿಯವರು. ಬನ್ನಿ ಶ್ರೋತೃಗಳೇ, ಅವರ ಮೊದಲನೇ ಅನುಭವನ ನಾವು ಕೇಳೋಣ. ಸಾಯಿರಾಮಮ್ಮ.
5: ಸಾಯಿರಾಮ್, ನನ್ನ ಹೆಸರು ಪದ್ಮಿನಿ ಮೂರ್ತಿ ಅಂತ. ನಾನು ನನಗೆ ಈ ತರ ಆತರ ಏನು ಎಕ್ಸ್ಪೀರಿಯನ್ಸ್ ಅಲ್ಲ, ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಟೈಪ್. ನಾ ಮದುವೆ ಮಾಡಿಕೊಂಡು 73 ನಮಗೆ ಮದುವೆ ಆಯ್ತು. ನಾ ಅಮೆರಿಕಾ ಹೋದ್ವಿ. ಅದಕ್ಕೆ ಮುಂಚೆ ಅವರು ಸ್ವಾಮಿ ಭಕ್ತರು, ನನ್ನ ಹಸ್ಬೆಂಡನು. ಅಂಡ್ ಅವ್ರು ಯಾವಾಗ್ಲೂ ಫ್ರೈಡೇ ಈವ್ನಿಂಗ್ ಅಲ್ಲಿ ಭಜನೆ ಆಗೋದು ನ್ಯೂಯಾರ್ಕ್ ಅಲ್ಲಿ. ಅವರು ಇದರಿಂದ ಆಫೀಸಿಂದ ಬಂದು ಭಜನೆ ಹೋಗೋರು. ಸರಿ, ನಾ ಹೋದ್ಮೇಲೂ ಆಫೀಸಿಂದ ಬಂದ್ರು ಒಂದಿನ ಫ್ರೈಡೇ ಆಗಿ ಇದು ನಮ್ ನ್ಯೂ ಜರ್ಸಿ ನಾವಿದ್ದು ಇದು ಭಜನೆ ಆಗ್ತಿದ್ದು ಕ್ವೀನ್ಸ್ ಅಂತ. ಇಟ್ಸ್ ಅಬೌಟ್ 3 hours ಡ್ರೈವ್. ಅಂಡ್ ನಾ ಹೋಗ್ಬೇಕು, ಹೋಗೋಕೆಲ್ಲ ರೆಡಿ ಆದ್ವಿ. ಇವರು ಡ್ರೆಸ್ ಚೇಂಜ್ ಮಾಡ್ಕೊಂಡವರು, ಅವ್ರ ಕಾರ್ ಲೈಸೆನ್ಸ್ ಇದು ಎಲ್ಲಾನು ವಾಲೆಟ್ ತೆಗೆದು ಟೇಬಲ್ ಮೇಲೆ ಇಟ್ಟವರು. ಅಲ್ಲೇ ಇಟ್ಟುಕೊಂಡು ಹಂಗೆ ಅರ್ಜೆಂಟ್ ಆಯ್ತು, ಹೊತ್ತಾಗ್ತಿದೆ ಅಂತ ಹೊರಟು ಬಿಟ್ವಿ. ಅದಿಲ್ಲ ಅಂತಾನು ನಮಗೆ ಗೊತ್ತಾಗ್ಲಿಲ್ಲ. ಅಂಡ್ ಅಲ್ಲಿ ಹೋದ್ರೆ ಒಂದು 2 tunnel ಕ್ರಾಸ್ ಮಾಡಬೇಕು. 1 tunnel ಅಲ್ಲಿ ಏನೂ ಆಗ್ಲಿಲ್ಲ, 2nd tunnel ಅಲ್ಲಿ ಪೊಲೀಸ್ ನಮ್ಮನ್ನ ಸ್ಟಾಪ್ ಮಾಡಿದ್ರು. ಯಾಕೆ ಅಂದ್ರೆ ನಮ್ದೊಂದು ಕಾರಿನ ಹೆಡ್ಲೈಟ್ ವರ್ಕ್ ಆಗ್ತಾ ಇರ್ಲಿಲ್ಲ. ಸೊ ನಮ್ಗೆ ಯಾಕಪ್ಪ ಇವ್ರು ಸ್ಟಾಪ್ ಮಾಡ್ತಾ ಇದ್ದಾರೆ ಅನ್ಕೊಂಡು ಅವ್ರು ಬಂದು ನಿನ್ ಕಾರ್ ಹೆಡ್ಲೈಟ್ ವರ್ಕ್ ಆಗ್ತಿಲ್ಲ. ಅವ್ರು ಫಸ್ಟ್ ಕೇಳೋದು ಯೂಶಲಿ ಅಲ್ಲೆಲ್ಲ ಅಮೆರಿಕಲ್ಲಿ ಲೈಸೆನ್ಸ್ ಕೊಡು. ಇವ್ರು ಲೈಸೆನ್ಸ್ ಹುಡುಕ್ತಾರೆ, ಲೈಸೆನ್ಸ್ ಇಲ್ಲ. ಸೊ ಲೈಸೆನ್ಸ್ ಇಲ್ಲ ಅಂದ ತಕ್ಷಣ ಅವನ್ಗೆ ಒಂಥರ ಎಲ್ಲೋ ಏನಪ್ಪ ಮಾಡೋದು ನೀವು ಅಂತಂದ್ರೆ, ಆಮೇಲೆ ಅವನ್ಗೆ ಏನ್ ಮಾಡೋದು. ಇಬ್ರು ಇರ್ತಾರೆ ಯೂಶಲಿ ಪೊಲೀಸ್ ಅಂದ್ರೆ, ಅಲ್ಲಿ ಇಬ್ರು ಬರ್ತಾರೆ ಒಟ್ಟೊಟ್ಟಿಗೆ. ಬಂದ ಒಬ್ಬ ಇದ್ಕೊಂಡು ಎಲ್ಲ ಚೆಕ್ ಮಾಡೋಣ, ಅವ್ರು ಸೋಷಿಯಲ್ ಸೆಕ್ಯೂರಿಟಿ ನಂಬರ್. ಸರಿ, ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಹೇಳಿದ್ರು. ಸೊ ಚೆಕ್ ಮಾಡಿದ್ರೆ ಯಾವ್ದೂ ಯಾವ ವೈಲೇಷನ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಸರಿ ಹೋಗು ಅಂತ ಹೇಳೋ ಅವ್ರನ್ನ, ಪರವಾಗಿಲ್ಲ. ಅವ್ನಿಗೆ ಇನ್ನೊಬ್ಬನ ಫಸ್ಟ್ ನಿಲ್ಲಿಸ್ತಾನ, ಕಳ್ಸಕ್ ಇಷ್ಟ ಇರಲಿಲ್ಲ. ಅವ್ನ ಇನ್ನೊಬ್ಬ ಆರ್ಗ್ಯೂ ಮಾಡಿ ಇಲ್ಲ ಏನಾಗಲ್ಲ ಹೋಗೋನು ಅಂತ. ಸೊ ನಮ್ಗೆ ಭಜನೆಗೆ ಹೋಗ್ತಾ ಇದೀವಲ್ಲ, ಲೇಟ್ ಆಗ್ತಾ ಇದೆ, ಹೇಗಪ್ಪ ಯಾಕೆ ಹಿಂಗ್ ಮಾಡಿದ್ರು ಸ್ವಾಮಿ ಅಂತ ತುಂಬಾ ಬೇಜಾರಾಗ್ತಿತ್ತು. ಬಟ್ ಏನೂ ಆಗ್ಲಿಲ್ಲ, ಕಡೆ ಅವ್ನು ಬಿಟ್ಟ, ಅವ್ನ ನಾ ರಿಸ್ಕ್ ತಗೋತೀನಿ, ಅವ್ರು ಹೋಗಿ ಬರ್ಲಿ ಪರವಾಗಿಲ್ಲ ಅಂತ. ಸೊ ಏನಾಗ್ಲಿಲ್ಲ, ಕಡೆ ಹೋದ್ವಿ ಬಂದ್ವಿ, ಎಲ್ಲ ಆಯ್ತು. ಅಂಡ್ ದಟ್ ವಾಸ್ ಒಂಥರ ನನ್ಗೆ ಫಸ್ಟ್ ಅಮೆರಿಕಾ ಹೋದ್ಮೇಲೆ ಓ ಇಲ್ಲೂ ಇದಾರೆ ಸ್ವಾಮಿ ನನ್ನ ಜೊತೆ, ಬಿಟ್ಟಿಲ್ಲ ಅನ್ನೋ ತರ. ಅಂಡ್ ಆಮೇಲೆ 76 ಅಲ್ಲಿ ನಮ್ಗೆ ನಮ್ಮ ಮಗ ಹುಟ್ಟಿದ. ಅವನ್ದು ವಾಟ್ ವಾಸ್ 2.5 years ಓಲ್ಡ್. ಅವನ್ಗೇನಾಯ್ತು, ಸಡನ್ ಆಗಿ ಕಿವಿ ನೋವು ಶುರು ಆಯ್ತು. 2.5 years ಅಂದ್ರೆ ಕಿವಿ ನೋವು ಅಂದ್ರೆ ಇಯರ್ ಇನ್ಫೆಕ್ಷನ್ ಅದು ಇದು ಅಂತ. ಸರಿ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಅವರೆಲ್ಲ ಏನೇನೋ ಇನ್ಫೆಕ್ಷನ್ ಇಯರ್ ಇನ್ಫೆಕ್ಷನ್ ದ ಆಂಟಿಬಯೋಟಿಕ್ಸ್ ಎಲ್ಲ ಆಯ್ತು, ಬಟ್ ಫೀವರ್ ಕಮ್ಮಿ ಆಗ್ತಾ ಇರಲಿಲ್ಲ. ಸೊ ತಿರ್ಗಾ ವಾಪಸ್ ಒಂದ್ ವಾರ ಬಿಟ್ಟು ಹೋದ್ರೆ ತಿರ್ಗಾ ಅವರು ಇನ್ನೇನೋ ಟೆಸ್ಟ್ ಮಾಡ್ಬೇಕು, ಹಾಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂದ್ರು. ಬಟ್ ಏನ್ ಮಾಡಿದ್ರು ಒಂದು 10 ಡೇಸ್ ಆಯ್ತು, ಅದು ಏನಾದ್ರು ಕಮ್ಮಿ ಆಗಲಿಲ್ಲ. ಆ ಕಡೆಗೆ ಹೇಳಿದ್ರು ನನ್ ಯು ಹ್ಯಾವ್ ಟು ಅಡ್ಮಿಟ್ ಇನ್ ಟು ಹಾಸ್ಪಿಟಲ್ ಬಿಕಾಸ್ ಸಿಕ್ಕಾಪಟ್ಟೆ ಫೀವರ್. ಸರಿ, ನಾವ್ ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ಅಡ್ಮಿಟ್ ಮಾಡಿದ್ರು. ಮನೇಲಿ ಯಾರು ಹೇಳಿ, ಆಗಿನ ಕಾಲದಲ್ಲಿ ಕಮ್ಯುನಿಕೇಶನ್ ಅಂದ್ರೆ ತುಂಬಾ ಕಷ್ಟ ಆಗಿತ್ತಲ್ಲ, ಮೊಬೈಲ್ ಫೋನ್ ತಗೊಂಡು ಇಲ್ಲ ಫೋನ್ ರೆಗ್ಯುಲರ್ ಫೋನ್ ಅಲ್ಲೂ ಫೋನ್ ಮಾಡಕ್ ಆಗ್ತಿರ್ಲಿಲ್ಲ, ಕಾಲ್ ಬುಕ್ ಮಾಡ್ಬೇಕಾಗಿತ್ತು. ಅಂಡ್ ದೆನ್ ಕಾಲ್ ಮಾಡಿ ಅದು ಬಂದಾಗ ನಾವಿದ್ದು ಅವ್ರಿದ್ದು ಎಲ್ಲ ಆದ್ರೆ ಕನೆಕ್ಟ್ ಆಗ್ತಿತ್ತು. ಬಟ್ ಏನಿದೆ, ನಾವ್ ಯಾರಿಗೂ ಹೇಳಲಿಲ್ಲ ಮಾಡ್ಲಿಲ್ಲ. ಇವರು ನಾನು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಿ. ಆ ಮಗುಗೆ ಏನೇನೋ ಟೆಸ್ಟ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಎಲ್ಲ ಮಾಡಿದ್ರು, ಬಟ್ ಏನಾದ್ರೂ ಫೀವರ್ ಕಮ್ಮಿ ಆಗ್ತಾ ಇದೆ. ಅಂಡ್ ಒಂದು ಕೊಟ್ರೆ ಒಂದ್ ಜಾಸ್ತಿ, ಒಂದು ಕೊಟ್ರೆ ಕಮ್ಮಿ ಆಂಟಿಬಯೋಟಿಕ್ಸ್ ಅಲ್ಲಿ. ಅಂಡ್ ಇದು ಟೈನಾಲ್ ಪ್ಯಾರಾಸಿಟಮಾಲ್ ಕೊಟ್ರೆ ವಾಟರ್ ರಿಟೆನ್ಷನ್ ಆಗಿ ಕಿಡ್ನಿ ಎಫೆಕ್ಟ್ ಅದು ಎಲ್ಲ ಆಗ್ತಾ ಇತ್ತು. ಸೊ ಅವ್ರಗಳಿಗೆ ಏನ್ ಮಾಡೋದು ಗೊತ್ತಾಗ್ತಾ ಇರ್ಲಿಲ್ಲ. ಅಂಡ್ ಕಡೆಗೆ ನಮ್ಗೂ ಗೊತ್ತಾಗ್ತಿಲ್ಲ. ಸೊ ಇಟ್ಸ್ ಆಲ್ರೆಡಿ 15 ಡೇಸ್ ಆಗಿದೆ ICU ಇದನ್ನ ಮಗು, ಏನ್ ಮಾಡೋದು ಗೊತ್ತಿಲ್ಲ ನಮ್ಗೆ. ಅಂಡ್ ಅವರೆಲ್ಲ ಎಲ್ಲಾರು ಯಾರ್ಯಾರ ಮನೆಗೆ ಫೋನ್ ಮಾಡ್ತಾರೆ, ನಾವಿಬ್ರು ಇಲ್ಲ. ಅಂಡ್ ಆಕ್ಚುಲಿ ರವಿ ನಮ್ ಮನೆಯಿಂದ ತುಂಬಾ ಹತ್ರ ಇದ್ದ, ರವಿ ಅವನಿಗೂ ಗೊತ್ತಿರ್ಲಿಲ್ಲ ಅದು ಏನಾಗ್ತಿದೆ ಅಂತ. ಸೊ ಕಡೆಗೆ ನಾವಿಬ್ರು ಮಗುನ್ ಬಿಟ್ಟು ಬಂದ್ರೆ ಹೋಗೋ ಹೊತ್ತಿಗೆ ಇರುತ್ತೋ ಇಲ್ವೋ ಅಂತ ಕನಸು ಮನೆಗೆ. ಸರಿ, ಕಡೆಗೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮನೆಗೆ ಹೋಗೋಣ, ನೋಡೋಣ, ದೇವ್ರನ್ನ ಕೇಳ್ಕೊಂಬರೋಣ. ಮನೆಗ್ ಬಂದು ಫೋನ್ ಮಾಡಿದ್ವಿ, ರವಿ ಫೋನ್ ಮಾಡಿದ್ವಿ, ಆಮೇಲೆ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದ್ವಿ. ಹೀಗಾಗ್ತಾ ಇದೆ ಮಗುಗೆ, ಈಗ ಹೋಗೋ ಹಾಸ್ಟೆಲ್ ಇರುತ್ತೋ ಇಲ್ವೋ ಮಗು ಗೊತ್ತಿಲ್ಲ. ಸೊ ಸ್ವಾಮಿ ಹತ್ರ ಹೋಗಿ ಕೇಳ್ಕೊಂಬನ್ನಿ ಅಂತ. ಆಮೇಲೆ ನಮ್ಮಪ್ಪ ಹೇಳಿದ್ರು ಬೆಳಿಗ್ಗೆನೆ ಹೋಗ್ತೀನಿ, ಏನು ಯೋಚನೆ ಮಾಡ್ಬೇಡ. ಸರಿ, ನಾವು ಹೋದ್ರೆ ಮನೆಗೆ, ಇಲ್ಲೇನಾಗಿತ್ತು ಅಂದ್ರೆ ನಮ್ಮಅಮ್ಮ ಗುರುಚರಿತ್ರೆ ಓದ್ತಾ ಇದ್ರು, ನಮ್ಮಅಮ್ಮ ತುಂಬಾ ಗುರುಚರಿತ್ರೆ ಓದು, ಅವ್ರ ಗುರುಚರಿತ್ರೆ ಕಡೆ ದಿನ. ಸೊ ಅವ್ರು ಬೆಳಗಿನ ಜಾವ ಎದ್ದು ಗುರುಚರಿತ್ರೆ ಮುಗಿಸಿ ನಮ್ಮಅಪ್ಪ ಅಮ್ಮ ಹುಡುಗತ್ತಿಗೆ ಹೋದ್ರೆ ಸ್ವಾಮಿ ಹೋಗ್ತಿದ್ದಂಗೆ ಗೇಟಲ್ಲೇ ಸಿಕ್ಕಿದ್ರಂತೆ ನಮ್ಮ. ಏನು ಸಮಾಚಾರ? ಹೀಗೆ ಹೋಗಿ ಕೂತ್ಕೊ ಹೋಗು. ಆಮೇಲೆ ಮಾತಾಡ್ಸ್ಲಿಲ್ಲ ನಮ್ಮಅಪ್ಪನ. ನಮ್ಮಅಮ್ಮ ಲೈನ್ ಅಲ್ಲಿ ಕೂತಿದ್ರೆ ಬಂದು ನಮ್ಮಅಮ್ಮನ್ ಕೇಳಿದ್ರಂತೆ, ಯಾಕೆ ನಿನ್ ಗಂಡ ಅಳ್ತಾ ಇದ್ದಾನೆ ಅಂತ. ಸ್ವಾಮಿ ಹೀಗ ಮಗು ಹೀಗ ಆಗಿದೆಯಂತೆ, ಏನಾಗತ್ತೋ ಗೊತ್ತಿಲ್ಲ, ಇಲ್ಲ ಏನಾಗಲ್ಲ, ಏನು ಮಾಡ್ಕೋಬೇಡ, ನಾನು ನೋಡ್ಕೋತೀನಿ ಅಂತೆ. ಆಮೇಲೆ ಪ್ರಸಾದ ಕೊಡಿ ಸ್ವಾಮಿ. ಪ್ರಸಾದ ಹೇಗ್ ಕಳಿಸ್ತಿ ಅವಳಿಗೆ, ಅಷ್ಟು ದೂರ ಇದ್ದಾಳೆ. ಅದಕ್ಕೆ ಇಲ್ಲ, ನಾ ಕಳ್ಸ್ಕೊಡ್ತೀನಿ ಹೇಗಾದ್ರು. ಸರಿ, ಅವ್ರ ಫ್ರೆಂಡ್ ಹೋಗ್ತಾರೆ ಕಳ್ಸ್ಕೊ. ಅದ್ ನಮ್ಗೂ ಗೊತ್ತಿರ್ಲಿಲ್ಲ, ನಮ್ಗೆ ಆಮೇಲೆ ಗೊತ್ತಾಯ್ತು ನಮ್ ಫ್ರೆಂಡ್ ಯಾರು ಮಲೇಶ್ವರದಲ್ಲೇ ಇರೋರು, ಇಲ್ಲಿಂದ ಬರ್ತಾ ಇದಾರೆ. ಸರಿ, ನಮ್ಮ ಅಪ್ಪ ಅಮ್ಮ ಬಂದ್ಮೇಲೆ ನಾವು ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ನೆಕ್ಸ್ಟ್ ಡೇನೆ ಹೊರಟು ಬರ್ತಿದ್ರು. ಇಷ್ಟೊತ್ತಾಗ್ಲೇನೆ ಮಗುದು ಜ್ವರ ಕಮ್ಮಿ ಆಗೋದು. ಅಂಡ್ ಡಾಕ್ಟರ್ಗಳಿಗೆ ಏನೋ ಗೊತ್ತಿರಲಿಲ್ಲ. ಅಂಡ್ ದೇ ವಾಂಟೆಡ್ ಟು ಡೂ ಅನ್ ಎಕ್ಸ್ಪ್ಲೋರೇಟರಿ ಸರ್ಜರಿ, ಅದೇನಾಗ್ತಿದೆ ಅಂತ. ಸೊ ಇವರು ರವಿ ಇಬ್ರು ಇಲ್ಲ, ಏನಾದ್ರೂ ಮಾಡೋ ಹಾಗಿಲ್ಲ, ಎಕ್ಸ್ಪ್ಲೋರೇಟರಿ ಸರ್ಜರಿ ನಾವು ನೋಡ್ತೀವಿ. ಅಷ್ಟರಲ್ಲಿ ಸ್ವಾಮಿ ಮಾತಾಡಿಸಿ ಎಲ್ಲ ಮಾಡಿ ಎಲ್ಲ ಆದ್ಮೇಲೆ ಮಗು ಜ್ವರ ಕಮ್ಮಿ ಆಗೋಯ್ತು. ಅವ್ರಿಗೆ ಏನೋ ಗೊತ್ತಾಗ್ತಿರ್ಲಿಲ್ಲ, ಏನಾಗ್ತಿದೆ ಅಂತಾನು ಗೊತ್ತಿಲ್ಲ, ನಾರ್ಮಲ್ ಆಗೋ ಬರ್ತಾ ಇತ್ತು ಬಂದಿತ್ತು. ಆಮೇಲೆ ಇವ್ರು ಯಾರು ಬಂದ್ರು ನಮ್ ಫ್ರೆಂಡ್ ಇಲ್ಲಿಂದ ಕೊಟ್ಟು ವಿಭೂತಿ ತಗೊಂಡು, ಬಟ್ ಅವ್ರು ಬರೋ ಹೊತ್ತಿಗೆ ನ್ಯೂ ಜರ್ಸಿ ರೀಚ್ ಆಗೋ ಹೊತ್ತಿಗೆ 7 ಗಂಟೆ ರಾತ್ರಿ. 7 ಗಂಟೆ ರಾತ್ರಿ ಇವರು ಹಾಸ್ಪಿಟಲ್ ಇಂದ ಹೊರಗೆ ಹೋದ್ರೆ ತಿರ್ಗಾ ಒಳಗ್ ಬರಕಾಗ, ಬಟ್ ಏನಾದ್ರೂ ಮಾಡಿ ಅವತ್ತೇ ತರಬೇಕು ಅಂತ. ಸೊ ಅವ್ರನ್ನ ಹಾಸ್ಪಿಟಲ್ ಮುಂದೆ ಬಾ ಅಂತ ಹೇಳಿ ಆಮೇಲೆ ಇವ್ರು ಹೋಗಿ ತಗೊಂಬಂದು ನಾ ತರ್ತೀನಿ ಅವ್ನ ಒಳಗ್. ಇದೆಲ್ಲ ICUಲೇ ಇದೀವಿ ನಾವು, ICUಲಿ ನಾವು 4 weeks ಮಗುನ ನಾವಿಬ್ರು ಹಿಂಗೆ ಚೇರ್ ಮೇಲೆ ಕೂತ್ಕೊಂಡು ಮಗು ಇಟ್ಕೊಂಡು ಕೂತಿರೋದು. ಸೊ ಆಮೇಲೆ ಅಷ್ಟರಲ್ಲಿ ಅವರು ಬಂದ್ರು ಹೋದ್ರು ಯಾವ ಗಾಡು ನಿಲ್ಲಿಸ್ಲಿಲ್ಲ, ಯಾರು ಏನು ಕೇಳಲಿಲ್ಲ. ಇಟ್ ವಾಸ್ ಆಲ್ ದ ವೇ ದ ಡೋರ್ಸ್ ವರ್ ಓಪನ್, ನೋ ಡೋರ್ ವರ್ ಲಾಕ್ಡ್. ಆಮೇಲೆ ಹೋಗಿ ತಗೊಂಡ್ಬಂದು ಮಗು ಒಂಚೂರು ವಿಭೂತಿ ಹಚ್ಚಿ ಎಲ್ಲ ಮಾಡಿದ್ರು. 3 days ಲೇಟ್ ಅಲ್ಲಿ ಬ್ರಾಡಿಂಗ್
4: ಹೋಗ್ತಾರೆ.
5: ಅವತ್ತಿಂದ ಇವತ್ ತನಕ ಅವ್ರು 40 years. ಹಿಸ್ ವೈ ಹಿಸ್ ದಟ್ ವಾಸ್ ಒಂಥರ ನಮ್ಗೇನಂದ್ರೆ ಎಲ್ಲಿದ್ರು ಸ್ವಾಮಿ ನಾ
4: ಖಂಡಿತ
5: ಖಂಡಿತ ನಮ್ಮನ್ ಬಿಡಲ್ಲ ಕೈ, ನಮ್ಮನ್ ನಮ್ಗೆ ಅದೊಂದು ಮಾತ್ರ ನಂಬಿಕೆ ಅದು. ಅಂಡ್ ತುಂಬಾನೇ ನಾವು ನಂಬಿರೋದ್ರಿಂದ ನಾವೆಲ್ಲ ಫಸ್ಟ್ ಹೇಳೋದವ್ರಿಗೆ ಏನಾದ್ರೂ ಮಾಡ್ಕೊಳ್ಳಿ, ನೀವು ನಿಮ್ಗೆ ಸೇರಿದ್ದು
4: ಅನ್ಯತಾ ಶರಣಂ ನಾಸ್ತಿ
5: ಅಷ್ಟೇ, ನೀವು ತಾನೇ ಮಾಡಿದ್ದು, ನೀವು ನೋಡ್ಕೊಳ್ಳಿ. ಈಗ ಇವತ್ತಿಗೂ ಅದೊಂದೇ ನಾವು ಹೇಳೋದು, ನೀನೇನು ಬೇಕಿಲ್ಲ, ನೀವು ನೋಡ್ಕೊಳ್ಳಿ ಅಷ್ಟೇ. ನಮ್ಮಅಮ್ಮನೂ ಅಷ್ಟೇ ನಮ್ ಸ್ವಾಮಿನ ಕೇಳ್ಕೊಂಡಿರೋದೇನಂದ್ರೆ ನನ್ನ 5 ಮಕ್ಕಳನ್ನ ಒಟ್ಟಿಗೆ ಇಟ್ಟಿರು, ಇನ್ನೇನು ಬೇಡ ನಂಗೆ.
4: ಒಬ್ಬ ತಾಯಿ ಇನ್ನ ಏನ್ ಕೇಳ್ಕೊಳಕ್ ಸಾಧ್ಯ, ಎಷ್ಟು ಉತ್ತಮವಾದ ಒಂದು.
5: ನಮ್ ತಂದೆ ಹೋದಾಗ ನಮ್ ತಾಯಿ ಮಾತಾಡಿಸಿದಾಗ ಅವ್ರು ಕೇಳಿದ್ ಅಷ್ಟೇ, ನನ್ನ 5 ಮಕ್ಕಳು ಯಾವಾಗ್ಲೂ ಒಟ್ಟಿಗೆ ಇರಬೇಕು ಅಂತ ಸ್ವಾಮಿ ನೋಡ್ಕೋತಾರೆ. ನಮ್ಗೆ ಅದೊಂದ್ ಮಾತ್ರ ನಂಬಿಕೆ ತುಂಬಾ ಇದೆ,
4: ಖಂಡಿತ
5: ಆ ತರದೆಲ್ಲವನು ಇದಿಲ್ಲ.
4: ಸಾಯಿರಾಮ್ ಸರ್, ಶ್ರೋತೃಗಳೇ, ಈಗ ನಮ್ಮೊಂದಿಗೆ ಶ್ರೀ ನಾರಾಯಣ ಮೂರ್ತಿ ಅವರಿದ್ದಾರೆ, ಅವರ ಮೊದಲನೇ ಅನುಭವನ ಕೇಳೋಣ.
6: ಮದುವೆ 1973 ಆಯ್ತು ಅಂತ ಪದ್ಮಿನಿ ಆಗ್ಲೇ ಹೇಳ್ಯಾಳೆ. ನನಗೆ ನಾ ಇಂಜಿನಿಯರಿಂಗ್ ಓದ್ತಾ ಇದ್ದಾಗ, ಪ್ರಾಬ್ಲಿ 3rd year ಆಫ್ 4th year ಲೋ ಇದ್ದಾಗ, ಮನೇಲಿದ್ದೆ, ನಮ್ಮ ಆಂಟಿ ನಮ್ಮ ಮದರ್ ಕೂತ್ಕೊಂಡು ಯಾರೋ ಬಾಬಾ ಅಂತ ಬಂದಿದಾರಂತೆ ಬೆಂಗಳೂರಿಗೆ. ನಮ್ಮ ಫ್ಯಾಮಿಲಿಗೆ ಯಾರು ಸಾಯಿಬಾಬಾ ಗೊತ್ತಿರಲಿಲ್ಲ, ಬಂದಿದಾರಂತೆ ಯಾರೋ ಹೇಳಿದ್ರು, ವೈಟ್ ಫೀಲ್ಡ್ ಅಲ್ಲಿ ಇದಾರಂತೆ, ಹೋಗಿ ನೋಡ್ಕೊಂಡ್ ಬರೋಣಂತೆ ಅಂತ ಮಾತಾಡ್ತಿದ್ರು. ಇದು ಮಧ್ಯ ಸಾಯಂಕಾಲ, ಅವರಿಬ್ಬರು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡ್ರು. ಸೊ ಬಂದು ಕ್ಯಾಶುವಲ್ ಆಗಿ ನಾನು ಕೇಳು, ನೀನು ಬರ್ತೀಯನೋ ಅಂತ. ಸೊ ನಾನು ಯಾಕೆ ಹೋಗ್ಬಾರ್ದು ಅಂತ ಅವ್ರ ಜೊತೆ ಹೋದೆ. ಸೊ ಅಲ್ಲಿ ಅವಾಗ ಬಸ್ ಹತ್ಕೊಂಡು ಕಳಸಪಾಳ್ಯದಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಹೋಗಿ ಇಳಿಯೋದು ಎಲ್ಲ ಮಾಡಿಕೊಂಡು ಕಡೆ ಹೋದ್ವಿ. ಆ ಹೆಚ್ಚಿಗೆ ಜನ ಇರಲ್ಲ, ಉದ್ದಕ್ಕೆ ವೈಟ್ ಫೀಲ್ಡ್ ಅಲ್ಲಿ ಈ ಕಡೆ ಆ ಕಡೆ ಕೂರಿಸಿರೋರು, ನಾವು ಕೂತಿದ್ವಿ, ಗಂಡಸೆಲ್ಲ ಒಂದ್ ಕಡೆ, ಹೆಂಗಸ್ಗಳು ಎಲ್ಲ ಹೊಸ್ತು ಹಂಗೆ. ಆಮೇಲೆ ಅಲ್ಲಿಂದ ಸ್ವಾಮಿ ಬಂದ್ರು, ಬಂದವರು ಸೀದಾ ನನ್ನ ಹತ್ರ ಬಂದು ನಿಂತ್ಕೊಂಡ್ರು. ಆಮೇಲೆ ಹೀಗಂದ್ರು, ನಂಗೆ ಅರ್ಥ ಆಗ್ಲಿಲ್ಲ ಅದೇ ಹೀಗಂತ ಅಂದ ಅಂತ. ಆಮೇಲೆ ಯಾರೋ ಹೇಳಿದ್ರು, ಎದ್ದು ಹೋಗು ಇಂಟರ್ವ್ಯೂ ಕರೀತಾರೆ ಅಂತ. ಸೊ ನಂಗೆ ಅವರೆಲ್ಲ ಹಿಂದಿನ ದಿವಸ ಮಾತಾಡಿದ್ ಕೇಳಿದ್ರೆ, ಅವ್ರು ಮಾತಾಡಿಸೋದು ಇಂಟರ್ವ್ಯೂ ಕರೆಯೋದು ಯಾರಿಗಾರು ಕಾಯಿಲೆ ಇದ್ದವ್ರಿಗೆ ಪ್ರಾಬ್ಲಮ್ ಇರೋರ್ಗೆ ಮಿರಾಕಲ್ ಆಗತ್ತೆ ಅದೆಲ್ಲ ಹೇಳು. ನನಗೇನಪ್ಪ ಇದೆ ಅನ್ಕೊಂಡು ನಾ ಹೋದೆ. ಆಮೇಲೆ ಒಳಗೆ ಹೋದ್ಮೇಲೆ ಒಂದು ಅಲ್ಲಿ ಒಂದು 8 ಜನ ಕರೆದಿದ್ರು ಇಂಟರ್ವ್ಯೂಗೆ. ಸೊ ನನ್ನ ಹತ್ರ ಮಾತಾಡಕ್ ಶುರು ಮಾಡಿದ್ರು, ಒಳಗೆ ಬಾ ಅಂತ. ಒಳಗಡೆ ಇಂಟರ್ವ್ಯೂ ಒಂದು ಕರ್ಟನ್ ಹಾಕಿರ್ತಾರಲ್ಲ, ಅಲ್ಲಿ ಒಳಗೆ ಕರ್ಕೊಂಡ್ರು. ಆಮೇಲೆ ಏನೋ ಹೇಳಿದ್ರು, ಮಾತಾಡಿದ್ರು, ಹಳೆ ಜನ್ಮದ ಪುಣ್ಯ ಅದೇ ಏನೋ ಹೇಳಿದ್ರು. ಆಮೇಲೆ ಒಂಥರ ಓಲ್ಡ್ ಫ್ರೆಂಡ್ ತರ ಎಂಬ್ರೇಸ್ ಮೈ, ನನಗೆ ಗಾಬರಿ ಆಯ್ತು, ಇದೇನಪ್ಪ ಇದು ಅಂದ್ಬಿಟ್ಟು. ಅವ್ರ ಕೂದಲೆಲ್ಲ ಮಕ್ಕಳ ಮೇಲೆಲ್ಲ ಬರೋದು, ಹೀಗೆ ಹೀಗೆ ಮಡ್ಕೊಳಕ್ ಶುರು ಮಾಡಿದ್ದೆ. ಅವ್ರು ಅದಕ್ಕೆ ಏನು ಒಂಥರ ಕಷ್ಟ ಆಗ್ತಿದ್ಯಾ ಅಂತ ಕೇಳಿ, ಹೌದು ಒಂದೇ ಸರಿ ಹಾಗಾದ್ರೆ ಅಂತಂದ್ರು. ಆಮೇಲೆ ಒಳ್ಳೇದು ಅಂತ. ಸೊ ನಾವು ರೂಮ್ ಕಡೆಯಿಂದ ಹೊರಗಡೆ ಹೋಗ್ಬೋದು ಬಾಯಲ್ಲಿ ಅಂತ ಹೇಳಿ ನಮಸ್ಕಾರ ಮಾಡ್ಬೇಕಂದ್ರು. ಸೊ ನಮಸ್ಕಾರ ಮಾಡಿ ಆಮೇಲೆ ಬಾಯಿಗೆ ಒಂಚೂರು ವಿಭೂತಿ ಹಾಕಿದ್ರು. ಸೊ ಹೊರ ಹೊರಟೋದು. ಸೊ ಆಮೇಲೆ ಎಲ್ಲರೂ ಅವ್ರು ಬಂದು ನನ್ನ ಏನಾಯ್ತು ಏನಾಯ್ತು ಅಂತ ಕೇಳಿದ್ರು, ವಿಭೂತಿ ಕೊಟ್ಟಿದ್ರು, ಕೈಲಿ ಒಂದು ವಿಭೂತಿ ಇತ್ತು. ಸುಮಾರು ಜನ ಬಂದು ಅವೆಲ್ಲ ಹಚ್ಚಿಕೊಂಡ್ರು, ನಾನು ಮದರು ಆಂಟಿ ಎಲ್ಲ ಮಾಡಿದ್ರು. ಇದಕ್ಕೆ ನನ್ನ ಫಸ್ಟ್ ಅನುಭವ. ಆಮೇಲೆ ಅಲ್ಲೇ ಕೂತವರು ಎಲ್ಲರೂ ಯೂಶಲಿ 7:30-8 ಬರೋರು, ಆಮೇಲೆ ತಿರ್ಗಾ 11:30-12 ಬರೋರು. ಸೊ 12 ಕೂತಿದ್ವಿ. ಆಮೇಲೆ ಹತ್ರ ಬಂದು, ಇನ್ನು ಮನೆಗೆ ಹೋಗ್ಲಿಲ್ವಾ ಅಂದ್ರು. ಇಲ್ಲ ಹೋಗ್ತೇನೆ ಸ್ವಾಮಿ ಅಂತಂದ್ರೆ ಅಲ್ಲಿ ಸ್ವಲ್ಪ ಧೈರ್ಯ ಬಂದಿತ್ತು. ಆಮೇಲೆ ಹೋದ್ವಿ. ಆಮೇಲೆ ಇನ್ನೊಂದು 15 ತಿರ್ಗಾ ಹೋಗಿದ್ವಿ. ನಮ್ಮ ಆಂಟಿಗೆ ಅವ್ರನ್ನ ಮಾತ್ ನೋಡ್ಬೇಕು ಮಾಡ್ಬೇಕು ತುಂಬಾ ಇತ್ತು. ಅದಕ್ಕೋಸ್ಕರ ತಿರ್ಗಾ ಹೋದಾಗ ತಿರ್ಗಾ ನಾನು ಕರೆದ್ರು ನಂಗಿದೇನಪ್ಪ ಅಂತ. ಬಟ್ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಸೊ ಅವಾಗ ಕರೆದಾಗ ತಿರ್ಗಾ ಅದನ್ನ ಮಾತಾಡ್ಸಿದ್ರು, ತಿರ್ಗಾ ಪ್ರಸಾದ ಕೊಟ್ರು, ಹಾಗೆಲ್ಲ ಆಯ್ತು. ಆಮೇಲೆ ನಮ್ಮ ತಂದೆಗೆ ಅಷ್ಟು ಮೈಕ್ ಸರಿ ಇರ್ತಿರ್ಲಿಲ್ಲ, ಅದಕ್ಕೋಸ್ಕರ ಅವನ್ನ ಕರ್ಕೊಂಡ್ ಬರಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ, ಮಾತಾಡಿದ್ವಿ. ಪ್ರಾಬ್ಲಿ ಒಂದೂವರೆ ತಿಂಗಳಾದ್ಮೇಲೆ ತಿರ್ಗಾ ಹೋದ್ವಿ. ಇವೆಲ್ಲ ಪದ್ಮಿನಿ ಈಸ್ ನಮ್ಮ ಮದ್ವೆ ಆಕ್ ಮುಂಚೆ ನಮ್ ಫಾದರು ನಾನು ಇಬ್ಬರೇ ಹೋಗಿದ್ವಿ. ಅಲ್ಲಿ ಬಂದ್ರು, ಅಲ್ಲಿ ಬಂದ ತಿರ್ಗ ನನ್ನ ನೆಪ್ಸಿದ್ರು ಮೂರನೇ ಸತಿ. ಅವಾಗ ನಮ್ ತಂದೆ ಹೇಳ್ಬೋದು ನಂಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಬಂದಿದ್ದ ಮೈನ್ ಪರ್ಪಸ್ ನಮ್ಮ ಫಾದರ್ನ ಮಾತಾಡಿಸ್ಲಿ ಅವರು. ಸರಿ, ನಾವು ಒಳಗೆ ಹೋದ್ವಿ. ಒಳಗೆ ಹೋದ್ಮೇಲೆ ಹತ್ರ ಏನೋ ಮಾತಾಡಕ್ ಶುರು ಮಾಡ, ಆಧಾರ್ ಬಂದ್ಯಾರ ಸ್ವಾಮಿ, ನಮ್ಮ ಆಧಾರ್ ಬಂದ್ಯಾರ ಅವ್ನು ಕರಿಬೇಕು. ಕಡೆಗೆ ಅವ್ರನ್ನ ಹೇಳಿದ್ ನೋಡಿ ಅವ್ರು ಹೋಗಿ ಕರ್ಕೊಂಬಾ ಅಂತ. ಸೊ ಅವ್ರು ಬಾಗ ತೆಕ್ಕೊಂಡು ನಿಂತಿದ್ರು. ಆಮೇಲೆ ನಾವು ಹೋಗಿ ಕರ್ಕೊಂಬರ ತನಕ
4: ಬೃಂದಾವನದಲ್ಲಿ
6: ಎಲ್ಲ ವೈಟ್ಫೀಲ್ಡ್ ಬೃಂದಾವನದಲ್ಲಿ. ಸೊ ನಮ್ಮ ಫಾದರ್ ಹತ್ರ ಮಾತಾಡ್ಸಿದ್ರು, ಅವ್ರು ಒಳಗೆ ಹೋಗಿದ್ರು, ನಂಗೆ ಗೊತ್ತಿಲ್ಲ ಏನ್ ಮಾತಾಡಿದ್ರು ಅಂತ. ಒಟ್ಟಿನಲ್ಲಿ ಅವ್ರಿಗೂ ಆಶೀರ್ವಾದ ಮಾಡಿ ಕಳ್ಸಿದ್ರು. ಸೊ ಇದೊಂದು ತರ ಅನುಭವ.
4: ಇವಾಗ ನೀವು ಮೊದಲನೇ ಸಲ ಸ್ವಾಮಿಯವ್ರನ್ನ ಕಂಡಾಗ ಅದ ಅವರು ಆಲಿಂಗನ ಮಾಡಿದ್ರು ಅದೆಲ್ಲ ಹೇಳಿದ್ರಿ, ಅದಾದ್ಮೇಲೆ ತಮ್ಮ ಅನುಭವ ಏನು? ಸ್ವಾಮಿಯನ್ನ ಯಾವ ತರ ಕಂಡ್ರಿ? ಭಗವಂತನ ತರ ಕಂಡ್ರ
6: ಇಲ್ಲ ಅಥವಾ ಸುಳ್ಳು ಹೇಳಕ್ಕ ನನ್ ಕನ್ಫ್ಯೂಷನ್? ನನಗಿನ್ನು ಆಮೇಲೆ ಫಸ್ಟ್ ಆಫ್ ಆಲ್ ಅವ್ರು ಯಾರು ಅಂತ ತಿಳ್ಕೊಳಕ್ಕೆ ಸತ್ಯಂ ಶಿವಂ ಸುಂದರಂ ಓದಕ್ ಶುರು ಮಾಡಿದೆ. ಆ ಬುಕ್ ನ ಯಾರೋ ತಂದ್ಕೊಟ್ರು. ಸೊ ಅದು ಓದಿದ್ಮೇಲೆ ಅವ್ರು ಏನ್ ತರ ಅನ್ನೋದು ಸ್ವಲ್ಪ ಅನುಭವ ಶುರು ಆಯ್ತು, ಅರ್ಥ ಆಗ ಶುರು ಆಯ್ತು. ಆದ್ರೂ ಮನಸ್ಸಿನಲ್ಲಿ ಏನೋ ಅನುಮಾನ, ಯಾರಿವರು ಹೀಗೆ ಅಂತ. ಆಮೇಲೆ ಸುಮಾರು ಬುಕ್ಸ್ ಓದ್ದೆ ಅವ್ರ ವಿಷಯವಾಗಿ. ಆದ್ರೂ ಒಂಥರ ನೇಚರ್ ಅಂತ ಕಾಣುತ್ತೆ, ಟಕ್ಕ ನಂಬಕ್ಕೆ ಆಗಲಿಲ್ಲ. ಸೊ ಆದ್ರೆ ಈಗ ಲೈಫಲ್ಲಿ ನಂಗೆ ಸುಮಾರು ಅನುಭವಗಳಾಗಿದೆ, ಇನ್ಕ್ಲೂಡಿಂಗ್ ಪದ್ಮಿನಿ ಹೇಳಿದ್ದು, ಮದುವೆ ಟೈಮಲ್ಲಿ ಇವ್ರು ಬಂದು ನಮ್ಮನೆಗೆ ಬಂದಿದ್ದು, ಮದುವೆಯಾಗ ಎಲ್ಲ ಒಪ್ಕೊಂಡಾದ್ಮೇಲೆ ಮಾವನವ್ರು ನನ್ನ ವೈಟ್ ಫೀಲ್ಡ್ ಕರ್ಕೊಂಡು ಹೋಗಿ ಸ್ವಾಮಿ ತೋರಿಸ್ಬೇಕು ಅಂತ. ಸರಿ, ನಾವಲ್ಲಿದ್ವಿ. ಆಮೇಲೆ ನಮ್ಮ ಮಗಳಿಗೆ ಮದುವೆ ಎರಡನೇ ಮಗಳಿಗೆ ಅಂತ ಹೇಳಿದ್ರು ಅಂತ ಕಾಣುತ್ತೆ. ತೆಲುಗಲ್ಲಿ ಮಾತಾಡ್ತಿದ್ರು, ನಾ ಬರೀ ಕನ್ನಡದವನು, ಹೆಚ್ಚಿಗೆ ಗೊತ್ತಿಲ್ಲ. ಈಗ ಸ್ವಲ್ಪ ಅರ್ಥ ಆಗುತ್ತೆ. ಆಗ ಸ್ವಾಮಿ ಹೊರಗೆ ಬಂದು ನನ್ನ ಕಡೆ, ಓ ಈ ದೊಂಗನ, ಅದು ಸ್ವಲ್ಪ ಹೀಗೆ ಅಂದ್ಬಿಟ್ರು ನನ್ನ. ಅದಕ್ಕೋಸ್ಕರ ನಾನು ಮದುವೆಗೆ ಅವ್ರು ಒಪ್ಪಿಗೆ ಕೊಟ್ಟಿಯಾರೋ ಇಲ್ವೋ ಗೊತ್ತಿಲ್ಲ ಅಂತೆಲ್ಲ ಆಯ್ತು. ಎಲ್ಲ ಇದು ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಾರೆ ಅಂತ ಹೇಳಿ ಅವ್ರ ಸಮಾಧಾನ ಮಾಡಿದ್ರು. ಸೊ ಮನಸ್ಸಿನಲ್ಲಿ ಆಗ್ಲೂ ಇನ್ನು ಫುಲ್ ಫೇತ್ ಇರಲಿಲ್ಲ. ಆಮೇಲೆ ಈಗ ದಿನಗಳು ಕಳೀತು. ಈ ಸಂದೀಪಂದು ಮಗ ಸಂದೀಪ, ಆ ಒಂದು ಸಿಕ್ನೆಸ್ ಎಕ್ಸ್ಪೀರಿಯನ್ಸ್. ಇನ್ನೊಂದ್ಸತಿ ರೂಮಲ್ಲಿ ಕೂತ್ಕೊಂಡು ಇವರು ನಿಜವಾಗ್ಲೂ ಸ್ವಾಮಿ ವಿಷಯದಲ್ಲಿ ಏನೋ ಯೋಚಿಸ್ತಾ ಇದ್ದೆ. ಟಿವಿ ನೋಡ್ತಾ ಇದ್ವಿ, ಇಂಡಿಯನ್ ಪ್ರೋಗ್ರಾಮ್. ಅವಾಗ ಯಾರೋ ಒಬ್ಬ ಅಲ್ಲೂ 28 ತರ ಸ್ವಾಮೀಜಿಗಳು ಬರ್ತಾರೆ ಅಮೆರಿಕಾಗೆ, ಅವ್ರನ್ನೆಲ್ಲ ಟಿವಿಲಿ ಇಂಟರ್ವ್ಯೂ ಮಾಡ್ತಾರೆ, ತೋರಿಸ್ತಾರೆ. ಯಾರೋ ಒಬ್ರು ಈಗ ಅಂದ್ಬಿಟ್ಟು ವಿಭೂತಿ ತೆಗೆದ್ರು. ನಮ್ಮ ಪುಟ್ಪರ್ತಿ ಸಾಯಿಬಾಬಾಗೂ ಇವ್ರಿಗೂ ಏನ್ ಡಿಫ್ರೆನ್ಸ್ ಅಂತ ಮನಸ್ಸಿನಲ್ಲಿ ಯೋಚಿಸ್ತಾ ಇತ್ತು. ಹಾಗೇನು ಯೋಚಿಸ್ಕೊಂಡು ಮೇಲ್ಗಡೆ ಬಂದೆ. ನಂದು ಎಂಥದ ಕಬೋರ್ಡ್ ತೆಗೆದು ನನ್ನ ಬಟ್ಟೆ ನೋಡಕ್ ಹೋದ್ರೆ ಅದ್ರ ಮೇಲೆ ಒಂದು ವಿಭೂತಿ ಪಟ್ಟಣ ಇತ್ತು. ಸೊ ಈ ತರ ಎಲ್ಲ ಏನೇನೋ ಸಣ್ಣ ಎಕ್ಸ್ಪೀರಿಯನ್ಸ್. ಈಗ 100% ಸಾಯಿ ಡಿವೋಟಿ. ಸೊ
4: ಸಂಪೂರ್ಣವಾಗಿ ಸ್ವಾಮಿ ತಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾರೆ
6: ಹಾಗೆ ಅಂತ ಹೇಳ್ಬೇಕು.
4: ಮತ್ತೆ ನಿಮ್ಮ ಹತ್ರ ಬರ್ತೀನಿ, ಇನ್ನು ಮುಂದಿನ ಅನುಭವಗಳನ್ನು ತಿಳಿಸ್ಕೊಳ್ಳಿ.
7: ನಾನು 1967 ಅಲ್ಲಿ ಮದುವೆ ಆಗಕ್ ಮುಂಚೆ ನಮ್ಮ ಯಜಮಾನರು ಲಕ್ಷ್ಮಣ್ ಕೂಡ ಅವರು ಸ್ವಾಮಿ ಡಿವೋಟಿಸ್ ಆಗಿರ್ಲಿಲ್ಲ. ಸ್ವಾಮಿ ಯಾರು ಅಂತ ಹಿ ಹ್ಯಾಡ್ ಅ ವೆರಿ ಬಿಗ್ ಡೌಟ್. ಅವ್ರ ಅಮ್ಮ ಶಿ ಹ್ಯಾಡ್ ಅ ಪಿಕ್ಚರ್, ಅವ್ರ ಮನೆಯಲ್ಲಿ ಒಂದು ಚಿಕ್ಕದು ಪಿಕ್ಚರ್ ಇತ್ತು. ಅವ್ರ ಮನೆಗೆ ಹೋದಾಗ ನಮ್ಮ ಅಮ್ಮ ನೋಡಿದ್ರು. ಸೊ ಶಿ ವಾಸ್ ಹ್ಯಾಪಿ, ಅವರು ಸ್ವಾಮಿನ ನಂಬುತ್ತಾರೆ. ಅದನ್ನ ಲಕ್ಷ್ಮಣ್ ನೆವರ್ ಬಿಲೀವ್ಡ್. ಓ ಇದೆಲ್ಲ ಮಂಗ, ಇದೆಲ್ಲ ಮಾಯ ಅದು ಇದು. ಅವರು ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್ ಸೈಂಟಿಸ್ಟ್ ಅವರು. ಸೊ ಹಿ ಥಾಟ್ ಹಿ ನೋಸ್ ಎವ್ರಿಥಿಂಗ್ ಅಬೌಟ್ ಆಲ್ ದಿಸ್. ಅವಾಗ ಹೋದಾಗೆಲ್ಲ ಹೆಂಗೆ ನಮ್ಮ ತಂದೆ ಮದುವೆ ಆಗ್ತಾ ಇದೆ ಅಂತ ಕರ್ಕೊಂಡು ಹೋಗಿ ಬರೋಣ, ಬರ್ತೀರಾ ನೀವು ಅಂದ್ರೆ ಓ ಖಂಡಿತ ಬರ್ತೀನಿ ಅಂದ್ರು. ನಾವು 2-3 ಸತಿ ಹೋದಾಗ ಸ್ವಾಮಿ ನೋಡ್ಲಿಲ್ಲ ನಮ್ಮನ್ನ. ಇವರು ಸ್ವಾಮಿ ಎಲ್ಲೋ ಇದ್ದ ವಿಭೂತಿ ಎಲ್ಲಿಂದ ಬರುತ್ತೆ ಹೇಳಿದ್ರೆ ಮಹಾ ಅದೇನಿದೆ ದೊಡ್ಡದಿಲ್ಲ. ಕೊನೆಗೆ ಇನ್ನು ಇಂಟರ್ವ್ಯೂ ಕರೆದ್ರು ನಮ್ಮನ್ನೆಲ್ಲ. ಕರೆದಾಗ ಅವಾಗ ಹಿ ಬ್ರೋಕ್ ಡೌನ್, ಲಕ್ಷ್ಮಣ್ ಬ್ರೋಕ್ ಡೌನ್, ಸೇ ಸ್ಟಾರ್ಟೆಡ್ ಕ್ರೈ. ಆವಾಗ ಸ್ವಾಮಿ ಬಂದು ಹೇಳಿದ್ರು, ನಮ್ಮ ಅಮ್ಮ ಅಪ್ಪನ ಹೇಳಿದ್ರು ಯೋಚನೆ. ನನಗೆ ಯಾರು ಗೊತ್ತಿರ್ಲಿಲ್ಲ, ಅವ್ರು ಯಾರು ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ. ಒಂದೇ ವಾರ ಗೊತ್ತು ಮೊದಲು, ಒಂದು ವಾರ ಇನ್ನೊಂದೇ ನಾಲ್ಕೈದು ದಿನದಲ್ಲಿ ಮದುವೆ. ಆಮೇಲೆ ಹಿ ವಾಸ್ ಲೀವಿಂಗ್ ಫಾರ್ ಕ್ಯಾನಡಾ ಇನ್ ಅನದರ್ ಟೂ ಡೇಸ್. ಹಂಗಾದ್ರಿಂದ ಹೆಂಗಪ್ಪ ಏನು ಗೊತ್ತಿಲ್ಲದೆ ಇರೋದನ್ನ ಸ್ವಾಮಿ ಹೇಳದ್ಮೇಲೆ ಸರಿ ಹೋಯ್ತು, ಖುಷಿ ಆಯ್ತು ಅವ್ರಿಗೆ. ಆಮೇಲೆ ಯೋಚನೆ ಮಾಡಬೇಡ, ಎಲ್ಲ ಸರಿ, ಬಹಳ ಒಳ್ಳೆಯವರು. ಆಮೇಲೆ ಕೈಯಿಂದ ವಿಭೂತಿ ತೆಗೆದ್ರು, ವಿಭೂತಿ ಸ್ಲೀವ್ಸ್ ಹಿಂಗ್ ಮೇಲ್ ಮಾಡಿ
4: ಇವ್ರ ಹನುಮಾನಕ್ಕೆ ಉತ್ತರ
7: ಆಮೇಲೆ ಹಿಂಗ ಇಟ್ಕೊಂಡ್ರ ಅವ್ರ ಕೈ ಮೇಲೆ ಬೊಕ್ಸೆ ತುಂಬಿತು. ಎಲ್ಲಿಂದ ಎಷ್ಟು ಕಟ್ಟಿಟ್ಟಿದ್ರು ವಿಭೂತಿ ಹಂಗ ಬೊಕ್ಸೆ ತುಂಬಲಿಕ್ಕೆ ಸಾಧ್ಯವೇ.
4: ಖಂಡಿತ.
7: Then he kind of fell in. He believed in it. ಆಮೇಲೆ ನಾನ್ ಬರ್ತೀನಿ, ನಾನ್ ಬರ್ತೀನಿ ಮದುವೆಗೆ, ಬೆಳಗ್ಗೆ ಬರಲ್ಲ ಸಾಯಂಕಾಲ ಬರ್ತೀನಿ. ಬೆಳಗ್ಗೆ ನಿಮ್ದು ತುಂಬಾ ಕ್ರೌಡ್ ಇರುತ್ತೆ, ಎಲ್ಲ ಡಿಸ್ಟರ್ಬ್ ಆಗುತ್ತೆ, ಬರಲ್ಲ. ನೀವೆಲ್ಲ ಮುಹೂರ್ತ ಎಲ್ಲ ಮಾಡಿ, ನಾನು ಸಾಯಂಕಾಲ ಬರ್ತೀನಿ ಅಂತ. ಸಾಯಂಕಾಲ ಬಂದ್ರು. ಆವಾಗ ಬಂದಾಗ ನನಗೆ ಮಾಂಗಲ್ಯ ಕೊಟ್ಟಿದ್ರು ಸ್ವಾಮಿ, ಮಾಂಗಲ್ಯ ತೆಕ್ಕೊಟ್ಟಿದ್ರು. ಇದರಲ್ಲಿ ಕೈಯಿಂದ ತೆಗೆದು ಹಸಿದಾರದ ಸಮೇತ ಬಂತು ನನ್ನ ಮಾಂಗಲ್ಯ. ಅವ್ ಹೇಳಿದ್ರು, ಇದೇ ನೋಡು ನೀನು ತಂದಿದ್ಯಾ, ನಂದು ಇದೆ ಮಾಂಗಲ್ಯ, ಎಷ್ಟು ಚೆನ್ನಾಗಿದೆ ತೋರಿಸಿದ್ರು ಮಮ್ಮನ್ಗೆ ಹೇಳಿದ್ರು. ಹೌದು. ಅದೆಲ್ಲ ಆದ್ಮೇಲೆ ಸಾಯಂಕಾಲ ಸ್ವಾಮಿ ಬಂದಾಗ ನಮ್ಮನ್ನ ಮಾತಾಡಿಸಕ್ಕೆ ನಾವೊಂದು ರೂಮಲ್ಲಿ ಹೋದಾಗ, ಮನೆಯಲ್ಲೇ ಮದುವೆ ಆದ್ದು ನಮ್ದು. ಆ ರೂಮಲ್ಲಿ ಹೋದಾಗ ಉಂಗುರ ಕೊಟ್ರು ನಮ್ಮ ಲಕ್ಷ್ಮಣ್. ಆ ಉಂಗರದಲ್ಲಿ ಎರಡು ಡೈಮಂಡ್ ಒಂದು ರೂಬಿ ಇತ್ತು. ವೆಡ್ಡಿಂಗ್ ರಿಂಗ್ ಡಿಂಟ್ ಫಿಟ್ ದ ವೆಡ್ಡಿಂಗ್ ರಿಂಗ್, ವೆಡ್ಡಿಂಗ್ ರಿಂಗ್ ಡಿಂಟ್ ಫಿಟ್ ದ ವೆಡ್ಡಿಂಗ್ ಫಿಂಗರ್. ಅಷ್ಟು ಮೆಜರ್ಮೆಂಟ್ ಎಲ್ಲ ತಕೊಂಡಿದ್ದು. ಇದನ್ನ ತೋರಿಸ್ಬಿಟ್ಟು ನೋಡು ನೀನು ಮಾಡಿಸ್ಕೊಂಬಂದೆ, ಇದು ನೋಡು ಎಷ್ಟು ಚೆನ್ನಾಗಿ ಖುಷಿ ಆಗುತ್ತೆ ಅಂತ ಹೇಳೋದು. ಎಲ್ಲೆಲ್ಲ ಮಾಡಿಸ್ಕೊಂಬಂದೆ ನೀನು, ನಿಂದು ಅದು ಸರಿಯಾಗೇ ಇಲ್ಲ ನೋಡು, ನನ್ನ ಉಂಗುರ ನೋಡಿ ಎಷ್ಟು ಸರಿಯಾಗಿ ಹೆಂಗ್ ಫಿಟ್ ಆಗುತ್ತೆ ಅವ್ರಿಗೆ ಅಂತಂದ್ರು. ಆ ಉಂಗುರನ ಹಿ ಲ್ಯಾಫ್ಟ್, ದಿಸ್ ಇಸ್ ದ ಥಿಂಗ್, ಅಂಡ್ ದೆನ್ ಹಿ ಲ್ಯಾಫ್ಟ್ ಫಾರ್ ಕ್ಯಾನಡಾ ಆಫ್ಟರ್ ತ್ರೀ. ಸ್ವಾಮಿನ ಕೇಳ್ಕೊಂಡ್ರು, ಇನ್ನೊಂದ್ ತಿಂಗಳು ಇದ್ದು ಹೋಗ್ತೀನಿ ಸ್ವಾಮಿ ಅಂತ. ಸ್ವಾಮಿ ಸೇಡ್ ನೋ, ಯು ಆರ್ ಗೋಯಿಂಗ್ ನೌ, ಶಿ ವಿಲ್ ಕಮ್ ಅಂಡ್ ಜಾಯಿನ್ ಯು. ಸರಿ ಅಂತ ಅವ್ರು ಹೊರಟ್ಬಿಟ್ರು. ಅಲ್ಲಿ ಹಿ ವಾಸ್ ಡೂಯಿಂಗ್ ಸಮ್ ವರ್ಕ್, ಹೀಸ್ ಅ ಸೈಂಟಿಸ್ಟ್ ಅಂಡ್ ಹಿ ವಾಸ್ ವರ್ಕಿಂಗ್ ವಿತ್ ಸಮ್ ಥಿಂಗ್ಸ್ ಅಂಡ್ ಹಿ ಲಾಸ್ಟ್ ದ ಸ್ಟೋನ್ಸ್. ಸಮ್ ಹೌ ದೋಸ್ ಸ್ಟೋನ್ಸ್ ಫೆಲ್ ಆಫ್. ಹಿ ವಾಸ್ ವೆರಿ ವರಿಡ್. ಹಿ ಡಿಡ್ನ್ಟ್ ಟೆಲ್ ಮಿ. ಅವಾಗೆಲ್ಲ ಕರೆಸ್ಪಾಂಡೆನ್ಸ್ ಬಸ್ತರು ಲೆಟರ್.
4: ಕರೆಕ್ಟ್.
7: ಅದ್ ನಂಗೇನು ಹೇಳಲಿಲ್ಲ. ನಾನು ಹೋಗ್ಲಿಕ್ಕೆ ಮುಂಚೆ ಸ್ವಾಮಿ ನೋಡಕ್ ಹೋದಾಗ ನಮ್ಮನ್ನು ಸ್ವಾಮಿ ಸತಾಯಿಸ್ತಾರೆ, ತುಂಬಾ ಸತಾಯಿಸ್ತಾರೆ, ತುಂಬಾ ಅವ್ರಿಗೆ ತುಂಬಾ ಖುಷಿ. ನಾವು ಕಣ್ಣಲ್ಲಿ ನೀರ್ ಹಾಕೋಬೇಕು, ತುಂಬಾ ಇದು ಮಾಡಬೇಕು, ಅಥವಾ ಪೂರಾ ಮುಳುಗದ್ಮೇಲೆ ಹಿಂಗೆ ಹಿಡಿದು ಎತ್ತಾರೆ. ಅದು ಸ್ವಾಮಿಗೆ ನಾವು ಅದಕ್ಕೆ ನಮಗೆ ಸ್ವಾಮಿಗೆ ಇನ್ನು ಮುಗಿದ ತನಕ ನೀರ್ ಬಂದಿದೆ ಅಷ್ಟೇ, ಪೂರ ಹೋಗಿಲ್ಲ ಅಂತ ಹೇಳಲ್ಲಿ ನಾವು, ಮುಖ್ಯ ಹೋಗಿಲ್ಲ ಇನ್ನೂ ಇದೆ ನಮ್ದು, ಬಿಡಲ್ಲ ನಾವು ನಿಮ್ಮನ್ನ ಅನ್ನೋದು. ಹಂಗಾದಾಗ ಅವರು ನಾ ಹೋದಾಗ ಅವ್ರು ನೋಡ್ಲಿಲ್ಲ ನಮ್ಮನ್ನ. ನಮ್ ತಂದೆ ಇದ್ಕೊಂಡು ಸ್ವಾಮಿ ಹಿಂಗೆ ನಮ್ ತಂದೆ ಕಣ್ಣಲ್ಲಿ ನೀರ್ ಹಾಕೊಂಡಿದ್ ನಾ ನೋಡೇ ಇರ್ಲಿಲ್ಲ, ಅವ್ರ ತಾಯಿ ಸತ್ತ ಕೂಡ. ಅವಾಗ ಮಾತ್ರ ಹಿಡಿದ್ ನಿಲ್ಸಿ, ಸ್ವಾಮಿ ಇದೇನ್ ಹಿಂಗ್ ಮಾಡ್ತಿದ್ದೀರಾ, ನಾನು ಅಷ್ಟು ದೂರ ಕಳಿಸ್ತಿದ್ದೀನಿ ಮಗಳನ್ನ, ಹೆಂಗ್ ಮಾಡ್ತೀರಾ ನೀವು, ಅಚ್ಚಾ ಸರಿಯಾದು ಅಂತ ಜೋರ್ ಮಾಡುತ್ತ. ಜೋರ್ ಮಾಡ ಇಲ್ಲ ಇಲ್ಲ ಪಿಚ್ಚುವಾಡ ಅಂತಂದು ಬೈದ್ ಬಿಟ್ಟು ಮ್ಯಾಡ್ ಮ್ಯಾನ್, ಮಗಳ ಮದುವೆ ಮಾಡ್ತೀಯಾ, ಗಂಡನ್ ಮನೆಗೆ ಹೋಗ್ತೀನಿ ಅಂದ್ರೆ ಅಳ್ತೀಯಾ ನೀನು ಅಂತ. ಲಂಚ್ ರೂಮ್ ಹೋಗ್ಬೋದಿತ್ತು ನಾವು ಅವಾಗೆಲ್ಲ, ಡೈನಿಂಗ್ ರೂಮ್, ಸ್ವಾಮಿ ಡೈನಿಂಗ್ ರೂಮ್ಗೆ ಸ್ವಾಮಿ ಕರೆದವ್ರನ್ನ ಹೋಗ್ಬೋದಿತ್ತು, ಬರೀ ಹೆಂಗಸರು ಮಾತ್ರ, ಗಂಡಸನ್ನ ಬಿಡ್ತಿರ್ಲಿಲ್ಲ ಅಲ್ಲಿ. ಸ್ವಾಮಿ ತಾಯಿ ಇರೋರು, ಅಕ್ಕ ಇರೋರು, ಹೆಂಗಸರ ಮಾತ್ರ ಬಿಡೋರು. ಅವಾಗ ಅಲ್ಲಿ ಕಳ್ಸು ನಾನು ನೋಡ್ತೀನಿ ಮಗಳನ್ನು, ನಿನ್ನ ಹೆಂಡತಿನ ಕಳ್ಸು, ನಾವಿಬ್ರು ಹೋದ್ವಿ. ಆವಾಗ ಫಸ್ಟ್ ಹೇಳಿದ್ರು ನನಗೆ, ಯೋಚನೆ ಮಾಡ್ತಾ ಇದ್ದಾನೆ ತುಂಬಾ, ಕಲ್ಲೆಲ್ಲ ಬಿದ್ದೋಗಿದೆ, ಏನೋ ಅಪಶಕುನ ಅಂತ ಯೋಚನೆ ಮಾಡಬೇಡ ಅಂತ ಹೇಳು, ಇನ್ನೊಂದ್ಸತಿ ಬಂದಾಗ ಕೊಡ್ತೀನಿ, ಇನ್ನೊಂದ್ಸತಿ ಬಂದಾಗ ನೋಡ್ಕೊಡ್ತೀನಿ. ಆಮೇಲೆ ನನಗೊಂದು ಡಬ್ಬಿ ಕೊಟ್ಟು ಆ ಡಬ್ಬಿ ಮೇಲೆ ಕೈ ಮುಚ್ಕೊಂಡು, ಓ ನಿನ್ ಗಣೇಶ ಇಷ್ಟ ಅಲ್ವಾ ಅಂತ, ಗಣೇಶದ್ದು ಇದಾಗಿದೆ ಅದ್ರ ಮೇಲೆ ಇಂಬ್ರಿಂಗ್ ಇದೆ, ಅದ್ರ ತುಂಬಾ ವಿಭೂತಿ ಇರುತ್ತೆ, ಯಾವಾಗ್ಲೂ ನೀನ್ ಅದಿಟ್ಕೋ, ಆಮೇಲೆ ಮಗು ನೆತ್ಕೊಂಡು ಬಾ ನೀನ್ ಬರೋ ಸತಿ ಬರೋವಾಗ ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಮ್ಮನ ಕಡೆ ತಿರುಗಿ,
3: ಯೋಚನೆ ಮಾಡಬೇಡ ನೀನು, ನಾನು ಹೋಗ್ತೀನಿ ಅವಳ ಜೊತೆ ಅಂದ್ರು.
4: ಎಂತ ಅಶ್ಯೂರೆನ್ಸ್!
3: ಅವ್ರ ಅಶ್ಯೂರೆನ್ಸ್ ಹಿಸ್ ಅಶ್ಯೂರೆನ್ಸ್ ಇಸ್ ಅ ಡೆಫಿನೆಟ್ ಅಶ್ಯೂರೆನ್ಸ್ ದಟ್ ಬಿಲೀವ್ ಇಟ್.
4: ಖಂಡಿತ.
3: ಬಟ್ ವೆನ್ ಯು ಆರ್ ಇನ್ ದಟ್ ಸ್ಟೇಜ್ ಯು ಡೋಂಟ್ ಬಿಲೀವ್ ಇಟ್ ಅಟ್ ದಟ್ ಏಜ್. ವೆನ್ ಲೇಟರ್ ಆನ್ ಯು ರಿಯಲೈಸ್ ಇಟ್ ಯು ಬಿಲೀವ್ ಇಟ್.
4: ಖಂಡಿತ.
3: ಸೊ ಇಟ್ ಡಸಂಟ್ ಮ್ಯಾಟರ್. ಅವಾಗ ಅವರಂದ್ರು ಓ ಯು ಆರ್ ರೈಟ್, ಸ್ವಾಮಿ ಈಸ್ ಗೋಯಿಂಗ್ ಟು ಕಮ್ ವಿತ್ ಮೀ. ಐ ವಾಸ್ ಸ್ಟಿಲ್ ಅ ಟೀನೇಜ್, ಐ ವಾಸ್ ಯಂಗ್ ಯಂಗ್ ಅಂಡ್ ಫೂಲಿಶ್. ಬಟ್ ಎನಿವೇ, ಸ್ವಾಮಿ ಬರ್ತಾರಾ? ಸರಿ. ಮೈ ಟ್ರಿಪ್ ಸ್ಟಾರ್ಟೆಡ್ ಫ್ರಮ್ ಬ್ಯಾಂಗ್ಳೂರ್. ಐ ಹ್ಯಾಡ್ ಟು ಗೋ ಟು ತುಂಬಾ ಕಡೆ ಸ್ಟಾಪ್ಸ್ ಇತ್ತು ನನ್ಗೆ. ದ ವೇ ವೇರ್ ಐ ಸ್ಟೇ ಇನ್ ಕೆನಡಾ ವಾಸ್ ಇಸ್ ನಾಟ್ ಟೊರಾಂಟೊ, ಮಂಟ್ರಿಯಾಲ್ ಆರ್ ವ್ಯಾಂಕೂವರ್. ಐ ಸ್ಟೇ ಇನ್ ಮಿಡಲ್ ಆಫ್ ಕೆನಡಾ, ಇನ್ ದ ವೆಸ್ಟ್ ವೇರ್ ದ ಟೆಂಪರೇಚರ್ ಇಸ್ -40. ಅದಕ್ಕೆ ಏನಿವೆ, ದಿಸ್ ವಾಸ್ ಅಕ್ಟೋಬರ್ ಇದು. ಸ್ವಾಮಿ ಹೇಳ್ತಾರೆ ನಾವು ನಂಬ್ತೀವಿ ಅಲ್ವಾ, ನಂಬ್ತೀವಿ ಅಲ್ವಾ, ರೈಟ್ ರೈಟ್ ಅಂತ. ನಾನು ಸುಮಾರು ಐ ಸ್ಟಾಪ್ ಇನ್ ಹೈದರಾಬಾದ್, ಡೆಲ್ಲಿ, ತೆಹರಾನ್, ಚಲವಿ, ಪ್ಯಾರಿಸ್, ಮಂಟ್ರಿಯಾಲ್, ಟೊರಾಂಟೊ, ವಿನಿಪೆಗ್, ಸಾಸ್ಕಟೂನ್. 9 stops. ನೈನ್ತ್ ಸ್ಟಾಪ್ ವಾಸ್ ಮೈ ಸಾಸ್ಕಟೂನ್. ಇಟ್ಸ್ ಅಮೇಸಿಂಗ್. ನೌ ಐ ಆಮ್ ಥಿಂಕಿಂಗ್ ಇಟ್ಸ್ 9 stops.
8: ಇಟ್ಸ್
3: 9 stops. ಐ ಚೇಂಜ್ ಮೈ ಫ್ಲೈಟ್ಸ್ 8 times. ಅದಕ್ಕೆ ಯೋಚನೆ ಮಾಡಿದ್ರೆ ಹೌ ಹಿ ಪ್ಲಾನ್ಸ್. ಐ ಚೇಂಜ್ ಮೈ ಸೀಟ್, ಐ ಸೀ ಸೆಂಟರ್ ಸೀಟ್ ಅಂಡ್ ದ ವಿಂಡೋ ಸೀಟ್ ನೆಕ್ಸ್ಟ್ ಟು ಮೈ ಸೀಟ್ ವೇಕೆಂಟ್. ವೇರ್ ಎವರ್ ಯು ವಾಂಟ್ ಟು ಗೋ, ನೆಕ್ಸ್ಟ್ ಟು ಸೀಟ್ ಮೈ ವೇಕೆಂಟ್.
4: ಆಲ್ ದ 9 flights.
3: ಆಲ್ ದ 9 flights. ಆಲ್ ದ ಯುನೋ ಇಟ್ ವಾಸ್ ಅಮೇಸಿಂಗ್. ಐ ಡಿಂಟ್ ಐ ವೆಂಟ್ ಟು ಸಾಸ್ಕಟೂನ್ ಅಂಡ್ ಮೆಟ್ ಮೈ ಹಸ್ಬೆಂಡ್ ಅಂಡ್ ಐ ಹ್ಯಾಡ್ ಫರ್ಗೆಟ್ ಇಟ್. That's the end of my journey. I didn't tell my parents. I said, the communication 67 was too bad. ನಮ್ಮ ಅಮ್ಮ ಅಪ್ಪ ಅಪ್ಪ ಇದಕ್ಕೆ ಹೋಗಿದ್ರು, ವೈಟ್ ಫೀಲ್ಡ್ ಹೋಗಿದ್ರು. ಸ್ವಾಮಿ ಕರೆದ್ಬಿಟ್ಟು, ಹಾ ನೋಡಿದ್ಯಾ ನೀನು ಮರ್ತು ಬಿಟ್ಲು, ನಿನ್ನ ಮಗಳು ನಿನ್ನ ಮರ್ತಾಯ್ತು, ಅವಳು ಹೋಗಿ ಸೇರಾಯ್ತು, ಗಂಡ ನೋಡಿದ್ಲು ನಿಮ್ಮನ್ನೆಲ್ಲ ಮರ್ತು ಹೋದ್ಲು ಅಂತ. ಆಫ್ಟರ್ ದ 2 days ಅವರು ಅಲ್ಲಿಂದ ಬಂದ ಮೇಲೆ, ಪುಟ್ ವೈಟ್ ಫೀಲ್ಡ್ ಇಂದ ಬಂದ ಮೇಲೆ, ದೆನ್ ದೇ ಗಾಟ್ ಎ ಟೆಲಿಗ್ರಾಮ್ ಫ್ರಮ್ ಮೀ ಸೇಯಿಂಗ್ ದಟ್ ಐ ರೀಚ್ಡ್. ಅದಕ್ಕೆ ಸ್ವಾಮಿ, ಈವನ್ ಬಿಫೋರ್ ವಿ ಕ್ಯಾನ್ ಕಮ್ಯುನಿಕೇಟ್.
4: ಖಂಡಿತ.
3: ಅದಕ್ಕೆ ಹೇಳಿದ್ರಂತ ಅವ್ರಿಗೆ, ಸ್ವಾಮಿ ನಾನು ಅವ್ರ ಜೊತೆ ಹೋಗಿದ್ದೆ ಅಂತ ಹೇಳಿದ್ಲ ನಿನಗೆ, ನಾನು ಬಿಟ್ಟು ಬಂದೆ ಸ್ವಲ್ಪ ಸುಖವಾಗಿ ಹೋದ್ಲು, ಸೇರಿಸಿ ಬಂದಿದ್ದೀನಿ ಅಂತ. ದಟ್ಸ್ ವಾಟ್ ಹಿ ಇಸ್.
4: ಎಂತ ಪುಣ್ಯವಂತರು ನೀವೆಲ್ಲ, ನಿಜವಾಗ್ಲು ನಿಮ್ಮನ್ನೆಲ್ಲ ನೋಡೋದೇ ಒಂದ್ ದೊಡ್ಡ ಭಾಗ್ಯ.
3: ಅವರಿದಾರಲ್ಲ, ಅವ್ರು ನಂಬಿದ್ರೆ ಹಿ ಇಸ್ ನಾಟ್ ಗೋಯಿಂಗ್ ಟು ಲೆಟ್ ಅಸ್ ಡೌನ್. ಏನಿದೆ ಏನಿದೆ, ನಾನು ಹೋಗಿ 50 ವರ್ಷ ಆಯ್ತು. ಸೊ ಇನ್ ಎವ್ರಿ, ನಾ ಅಲ್ಲಿ ಹೋದಾಗ ನೋಬಡಿ ವಾಸ್ ದೇರ್, ಲೈಕ್ ನೋ ಸೈ ಡಿವೋಟೀಸ್. ಎನಿ ಆಫ್ ದಿಸ್ ಚೇಂಜ್ ಲೆಟರ್ಸ್ ದಟ್ ಕೇಮ್ ಥ್ರೂ, ದೇ ಇಸ್ ಟು ಪಾಯಿಂಟ್ ಅಟ್ ಆಸ್ ಸೇಯಿಂಗ್, ನೀವು ಬರೀತೀರಿ ಈ ಚೇಂಜ್ ಲೆಟರ್ಸ್ ಎಲ್ಲ ಬರೀತೀರಾ? ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದೀಸ್ ಲೆಟರ್ಸ್ ನಂದೆ ಅಂತ ಹೇಳಿದ್ರೆ ಅವರೆಲ್ಲ ನಂಬುತ್ತಿರ್ಲಿಲ್ಲ. ಅವಾಗೆಲ್ಲ ಯಾರು ಇರಲಿಲ್ಲ. ದ ಸೇಮ್ ಪೀಪಲ್ ಹೂ ಅಕ್ಯೂಸ್ಡ್ ಅಸ್, ದೇ ಆರ್ ಆಲ್ ಬಿಲೀವಿಂಗ್ ಇನ್ ಹಿಮ್ ಅಂಡ್ ದೇ ಆಲ್ ಫಾಲೋ ಹಿಮ್. ದಟ್ಸ್ ದ ಮೇನ್ ಥಿಂಗ್, ಇಟ್ ಹ್ಯಾಪನ್ಸ್. ಅಂಡ್ ದೆನ್ ಹಿ ಟುಕ್ ಕೇರ್ ಆಫ್ ಅಸ್ ಇನ್ ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್. ಅದೇ ಹೇಳಿದ್ರೆ ಸ್ವಾಮಿ, ನನಗೆ ಗೊತ್ತಿದ್ದು ಭಜನೆ ಒಂದೇ, ನಾನು ಸಂಗೀತ ಕಲ್ತಿಲ್ಲ, ಭಜನೆ ಒಂದೇನೆ ನನ್ನ ಮಕ್ಕಳನ್ನ ಮಲಗಿಸ್ಲಿಕ್ಕೆ ನನ್ಗೆ ಭಜನೆ ಒಂದೇ ಗೊತ್ತಿದ್ದು. ಸ್ವಾಮಿ ನನಗೆ ದೇವ್ರ ದೀಪ ಕೊಟ್ಟಿದ್ದಾರೆ ಸ್ವಾಮಿ, ನಮ್ಮ ಮದುವೆನಲ್ಲಿ ದೀಪ, ಸೀರೆ, ಮಂಗಲಸೂತ್ರ ಎಲ್ಲ ಸ್ವಾಮಿನೇ ಕೊಟ್ಟಿದ್ದು ನಂದು. ಅದೆಲ್ಲ ಅಷ್ಟೇ, ಒಂದ್ ಚಿಕ್ಕ ಫೋಟೋ ಇದೆ, ಆ ಫೋಟೋ ಇಟ್ಕೊಂಡು ಆ ದೀಪ ಹಚ್ಚಿ ಭಜನೆ ಮಾಡೋದಷ್ಟೇ. ನಮ್ ಭಜನೆಗೂ ಇನ್ನು ಎಲ್ಲಾರು ಯಾರು ಇರ್ಲಿಲ್ಲ, ನಾನೊಬ್ಳೆ ಹಾಕೊಳ್ಬೇಕು, ನಮ್ಮ ಯಜಮಾನ್ರೇನು ಬರ್ತಿರ್ಲಿಲ್ಲ. ಯು ಡೂ ವಾಟ್ ಯು ವಾಂಟ್, ಐ ಹ್ಯಾಡ್ ದಟ್ ಫ್ರೀಡಮ್. ಆದ್ರೆ ನಾವು ಮೈ ಕಿಡ್ಸ್ ಆಲ್ಸೋ ಫಾಲೋಡ್ ದಟ್ ಥಿಂಗ್. ನನ್ ಮಗ ಕೇಳವ ಎಲ್ಲ ಒಂದ್ ಕಡೆ ಹೋದಾಗ, ಮಾಮ್ ವೇರ್ ಶುಡ್ ಐ ಪ್ರೇ ನಾವ್? ಏನೋ ದೋಸ್ ಆರ್ ದ ಥಿಂಗ್ಸ್ ವಿಚ್ ಹಿ ಟಾಟ್ ಅಸ್. ನಮ್ಗೇನು ಸ್ವಾಮಿ ಏನು, ನಮ್ ಬಾಲ ವಿಕಾಸ ಇರ್ಲಿಲ್ಲ, ನಮ್ಗೆ ಬಾಲ್ ವಿಕಾಸ ಕೊಟ್ಟಿದ್ ಸ್ವಾಮಿನೇ. ಇಟ್ ವಾಸ್
4: ಡಿವೈನ್ ಗುರು,
3: ಡಿವೈನ್ ಗುರು. ಅನದರ್ ಇನ್ಸ್ಟೆಂಟ್ ಇಸ್ ವೆನ್ ಶಿ ವಾಸ್ ಬೋರ್ನ್, ಐ ಡೋಂಟ್ ನೋ ವೆದರ್ ಶಿ ವಿಲ್ ರಿಮೆಂಬರ್, ಪದ್ಮಿನಿ ವಿಲ್ ರಿಮೆಂಬರ್ ಅರ್ ನಾಟ್, ಮೈ ಪೇರೆಂಟ್ಸ್ ವರ್ ಕಮಿಂಗ್ ಫ್ರಮ್ ಶಿರ್ಡಿ. ಶಿ ವಾಸ್ ಎ ಬೇಬಿ. ಬಂದು ಪುಟ್ಪರ್ತಿಗೆ ಬಂದು ಅಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ರು, ಟ್ರೈನ್ ಅಂತ ನಮಗ. ವಾಪಸ್ ಬರ್ತಾ ಇದ್ದಾಗ ಮಗು ಅಳ್ತಿತ್ತಂತೆ. ಅಮ್ಮ ಜೋಳಿಲ್ ಹಾಕಿ ಜೋಳಿ ಕಟ್ಟಿ ಸಮಾವೇಶ ಹೇಳ್ದಾಟ ತುಪ್ತಾ ಇತ್ತು. ಯಾಕೆ ಸ್ವಾಮಿನೇ ಬಂದು ಕೇಳಿದ್ದಾರೆ ಯಾಕೆ ಮಗು ಅಳ್ತಿದೆ ಅಂತ. ಹಾಲಿಲ್ಲ ಸ್ವಾಮಿ, ಅದಕ್ಕೆ ನಮ್ ತಂದೆ ಇರ್ಲಿಲ್ಲ ಅಂತ ರೂಮಲ್ಲಿ. ನೀವು ಹೋಗಿ ಹಾಲು ತಗೊಂಬ, ನಾನು ಮಗು ತಿರ್ತೀನಿ. You know how that kind of experience we have. When we were playing, we had gone from from Bangalore, buses and buses loads had gone. We used to navella uta tagondu hogave Bangalore inda belagi hotta illinda uta tagondaga madhya uta maadi ratri gadu uta ond sathi namma amma mikkidella uta kai ga hakkaitu
4: hakkaitu.
3: She saw another hand. And then she recognized the hand. She refused to give.
4: Nimu.
3: Alla, alla, alla.
4: Tai.
3: Alla. Nam tai, she was giving kai tutu.
4: Haudu.
3: Another hand came in between the two.
4: Oh.
3: Okay, then she recognized that hand, whose hand it was. She said, no, I'm not giving. Na kododilla antandante. Nee alla, swami kai edu. ಅವಾಗ ನೀವೆಲ್ಲ ತಿಂತಿದ್ದೀರಾ ಅಷ್ಟು ರುಚಿಯಾಗಿ, ನನಗ್ ಮಾತ್ರ ಕೊಡಲ್ವಾ? ಇಲ್ಲ ಸ್ವಾಮಿ, ಇದು ಬೆಳಗಿಂದ ಊಟ ಬೇಡ ನಿಮ್ಗೆ. ಇಲ್ಲ, ನೀವೆಲ್ಲ ಅಷ್ಟು ಮಾತ್ರ ಚೆನ್ನಾಗಿ ರುಚಿ ರುಚಿಯಾಗಿ ತಿಂತಿದ್ದೀರಾ, ನನಗ್ ಕೊಡಲ್ವಾ ಅಂತ. ದಟ್ಸ್ ದ ಥಿಂಗ್ ವಿ ಹ್ಯಾಡ್, ದಟ್ಸ್ ದ ಕ್ಲೋಸ್ನೆಸ್ ವಿ ಹ್ಯಾಡ್. ಅಂಡ್ ದೆನ್ ಅಗೇನ್ ದ ಸೇಮ್, ವಿ ವರ್ ಪ್ಲೇಯಿಂಗ್ ಒನ್ ಟೈಮ್ ಇನ್ ಪ್ರಶಾಂತಿ, ವೆನ್ ಸ್ವಾಮಿ ಕೇಮ್. We are playing ball or something, I guess. And then
5: the ball or the tenging kai.
3: I don't
5: know. The chik chik tenging kai.
3: Then he came and he took out. Ravi was young. He made a laddu out of sand.
5: That sand.
3: Laddu taramadi.
5: But avanu
3: open kya kottiddu.
5: Namge yaru kottilla.
3: Ing rava laddu andre thumba ishta tago anta. Bishi bishi.
4: Baba.
3: You know, those are the days we remember.
4: Kandita, kandita. ಹೇಳಕ್ಕೆ ಮೈ ಜುಮ್ಮನತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋರು ಇನ್ ಯಾವ ತರ ಆಗಿರ್ಬೋದಾಗ
5: ನಮ್ಗೆ ಅವಾಗ ಗೊತ್ತಿಲ್ಲ.
3: ಏನು
5: ನಮ್ಗೆ ಬಿಟ್ಟು ಫಾರ್ ಗ್ರಾಂಟೆಡ್ ದಟ್ ಸ್ವಾಮಿ ಇಸ್ ಅವರ್ ಪ್ಲೇಮೇಟ್.
4: ಅದು ಮಾಯೆ ಅಂತ ಕಾಣುತ್ತೆ.
3: ಏನೋ
5: ಅವ್ನು ಗೊತ್ತಿದ್ದ ವೆಕೇಶನ್ ಒಂದೇ
3: ವೆಕೇಶನ್ ಫಾರ್
5: ಉತ್ಪತ್ತಿ ಹೋಗೋದು ವೆಕೇಶನ್. ನಮ್ಮನ್ ಯಾರು ಕೇಳ್ತಿರ್ಲಿಲ್ಲ, ನಮ್ಗೇನು ಇಲ್ಲ, ನಮ್ಮನ್ ಮಂದಿರದೊಳಗೆ ಬಿಡ್ತಿರ್ಲಿಲ್ಲ. ಬಿಕಾಸ್ ನಾವ್ಯಾರು ಸೀರೆ ಉಟ್ಕೋತಿರ್ಲಿಲ್ಲ ಅಂಡ್ ನಾವು ಚಿಕ್ಕ ಹುಡುಗರು ಅಂದ್ಬಿಟ್ಟು ಮಂದಿರದೊಳಗೆ ಬಿಡ್ತಿರ್ಲಿಲ್ಲ. ಸೊ ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಿಟ್ಟಿದ್ ಹೊರಗಡೆ. ಅದು ಯಾರು ನಮ್ಮನ್ ನೋಡ್ಕೋತಾ ಇದ್ದಿದ್ದು ಸ್ವಾಮಿ ತಾಯಿ ಈಶ್ವರಮ್ಮ ಅವರು. ಯಾಕೆಂದ್ರೆ ನಮ್ಮ ಅಮ್ಮನ್ ಕೇಳೋರು, ನಾನ್ ನೋಡ್ಕೋತೀನಿ ಮಕ್ಕಳನ್ನ, ನೀವ್ ಒಳಗ್ ಹೋಗಿ ಕೂರಿಸ್ಕೊ ಅಂತ. ಸೊ ನಾವು ಅವ್ರ ಜೊತೆ ಕೂತ್ಕೊಂಡು ಆಟ ಆಡೋ.
3: ಈಶ್ವರಂ ಬಾಬಾ ಗ್ರೇಟ್ ಲೇಡಿ,
5: ನಮ್ಗೆ ಅವ್ರು ಕೂತ್ಕೊಂಡು ಕತೆ ಹೇಳೋರು, ನಾವ್ ಸುಮ್ನೆ ಕೂತಿರೋರು. ಇಲ್ಲ ನಾವ್ ಚೇಷ್ಟೆ ಮಾಡಿದ್ರು ಸುಮ್ನಿರೋರು. ನಾವ್ ಐದ್ ಜನ ಸೇರ್ಕೊಂಡ್ರೆ ಎಲ್ಲಾನು ಮಾಡ್ತಾ ಇದ್ವಿ.
3: ನಾವ್ ಐದೇ ಜನ ಅಲ್ಲ, ದೇರ್ ವರ್ ಲಾಟ್ಸ್ ಆಫ್ ಅಸ್ ಹೂ ಯೂಸ್ ಟು ಗೋ ಫ್ರಮ್ ಬ್ಯಾಂಗ್ಲೂರ್ ಲೈಕ್ ದಟ್. ವಿ ಮೆನ್ಷನ್ ಇನ್ ಗ್ರೂಪ್ ಇನ್ ಎ ಬಸ್ ಸಮ್ ಥಿಂಗ್ಸ್. ಸೊ ಇಟ್ ವಾಸ್ ದಟ್ ಕೈಂಡ್ ಆಫ್ ಎ ಥಿಂಗ್. ಒನ್ ಟೈಮ್ ಮೈ ಡ್ಯಾಡ್ ಹ್ಯಾಡ್ ಫ್ಯೂ ಫ್ರೆಂಡ್ಸ್ ಇನ್ ದ ಹೌಸ್, ದೇ ವರ್ ಟಾಕಿಂಗ್ ಅಂಡ್ ಒನ್ ಫ್ರೆಂಡ್ ಗಾಟ್ ಲಿಟಲ್ ಟಾಕಿಂಗ್ ಸೇ, ಓ ನೀನೇನ ಸ್ವಾಮಿ ಸ್ವಾಮಿ ಸ್ವಾಮಿ ಅಂತ ಹೇಳ್ತೀಯಲ್ಲ, ನಿಮ್ ಸ್ವಾಮಿ ನಮ್ಮನ್ನ ಮಾತಾಡ್ತಾರ ಈಗ ನಾವು ಹೋದ್ರೆ, ದಿಸ್ ಇಸ್ ಆಲ್ರೆಡಿ 10 ಇನ್ ದ ನೈಟ್ ಅಂತಂದ್ರು. ಅವ್ರ ಹತ್ರ ಕಾರ್ ಇತ್ತು. ನಡಿ ಈಗಲೇ ಹೋಗೋಣ, ಮಾತಾಡ್ತಾರೆ, ನಾನು ನಮ್ಮ ನೋಡ್ತೀನಿ. ನೀನ್ ಅಷ್ಟೊಂದು ನೀನ್ ಅಷ್ಟೊಂದು ಸ್ವಾಮಿ ಅಂತ ಹೇಳ್ತೀಯಲ್ಲ ಅಂತಂದ್ರು. ಈಗಾಗಲೇ 10 ಗಂಟೆ ಆಗಿದೆ ರಾತ್ರಿ. ವಿ ಲೆಫ್ಟ್ ಅವ್ರ ಹತ್ರ ಯಾವ್ದೋ ಒಂದು ಕಾರ್,
5: ಸ್ಟ್ಯಾಂಡರ್ಡ್ 10
3: ಅಂತ. ವಿ ಆಲ್ ಫೈರ್ ಅಪ್ ಇನ್ ಟು ದಟ್ ಕಾರ್ ಅಂಡ್ ವೆಂಟ್ ದೇರ್. ಅವ್ರೇನಂದ್ರು, ಅವ್ರದೇನ್ ಹೇಳಿದ್ದು, ಸ್ವಾಮಿ ಏನಾದ್ರೂ ಮಾತಾಡಿಸ್ಲಿಲ್ವೋ ನನ್ನ, I'm going to throw a garland at the gate. Mm-hmm. He's fake.
4: Mm-hmm.
3: And then come away.
4: Mm-hmm.
3: Now, gate a throat type thing, eh? That's the Surayanta Bruidru, Mali. Maintenance of the Lenore Color. Our Bandu, Swami Bandira, Swami Hadidar Nange, gate Tikadu, Makalnella, Mandrazola Malaksuchali. ಎಲ್ಲಿ ಪ್ರಶಾಂತ್ ಒಳಗಡೆ
4: ಪ್ರಶಾಂತಿ
3: ಮಂದಿರದೊಳಗೆ ಮಲಗಿಸು ಚಳಿ ಅನದರ್ ಟೈಮ್ ಈ ಲೆಟ್ ಅಸ್ ಸ್ಲೀಪ್ ಇನ್ ದ ಇಂಟರ್ವ್ಯೂ ರೂಮ್ ಟು ಚಳಿ
5: ಆವಾಗ ಏನಿರ್ಲಿಲ್ವಲ್ಲ
3: ಬೇರೆ ಏನು ಇರ್ಲಿಲ್ಲ
5: ಅಲ್ಲಿ ನಮ್ದು ಟೆಂಟ್ ಹಾಕಿದ್ರೆ ಮಂದಿರದ ಎದುರುಗೆ ಒಂದ್ ದೊಡ್ಡ ಮರ ಇತ್ತು ಸೊ ದಟ್ ವಾಸ್ ನಮ್ದು ಆ ಟೆಂಟ್ ಯಾವಾಗ್ಲೂ ಅಲ್ಲೇ ಹಾಕೋದು ಆ ಟೆಂಟ್ ನಾವ್ ಯಾರು ಮಲ್ಕೊಳ್ಳೋದಿಲ್ಲ ಬರೀ ಅಡಿಗೆ ಮಾಡೋದು ಪ್ಲಸ್ ಸಾಮಾನುಗಳು ಇಟ್ಕೊಳ್ಳೋದು ಮಿಕ್ಕಿದ್ದೆಲ್ಲ ಮರಳ ಮೇಲೆ ತೆಂಗ್ ಮರದ ಕೆಳಗೆ ಮಲ್ಕೊಳ್ಳೋದು ಆವಾಗ ನಮ್ ಸ್ವಾಮಿ ನಾವ್ ಚಳಿ ಆದ ಒಳಗ್ ಕರ್ಕೊಂಡು ಹೋಗಿ ನಮ್ಮನ್ನ ಮಲಗ್ಸೋದು
3: ಅಯ್ಯ ಹೇಳಿದ್ರಂತ ಬರ್ತ ಚಂದ್ರು ವಸ್ತುನಾಡು ಚಂದ್ರು ಬರ್ತಾ ಇದ್ದಾನೆ ಮಕ್ಕಳ ಜೊತೆಗೆ ಒಳಗ್ ಮಲಗಿಸು ಅಂತ ಹೇಳ್ಬಿಟ್ಟು ದಿಸ್ ಪ್ಯಾರೆಂಟ್ ಹೂ ವಾಸ್ ಗೋಯಿಂಗ್ ಟು ಥ್ರೋ ದ ಗಾರ್ಲ್ಯಾಂಡ್ ಹಿ ವಾಸ್ ಫ್ಲವ್ ಅ ಗ್ಯಾಸ್ ಹಿ ಜಸ್ಟ್ ಫ್ಲಾಲ್ ಅಟ್ ಸ್ವಾಮಿಸ್ ಈ ಬಿಕೆಮ್ ಅ ಗ್ರೇಟ್ ಸ್ವಾಮಿಸ್ ಫಾಲೋವರ್ ಟು ಸೊ
4: ಖಂಡಿತ ಆಗ್ಲೇಬೇಕು ಇಷ್ಟು ಇಷ್ಟು ಕಣ್ಣಾರ ಕಂಡ ಮೇಲೆ
3: ಏನೋ ದಟ್ಸ್ ಕಣ್ಣ ನಾವ್ ಅನ್ಕೋತೀವಿ ನಾವ್ ದೂರ ಇದೀವಿ ಸ್ವಾಮಿ ಇಲ್ಲ ನಮ್ ಜೊತೆ ಸ್ವಾಮಿ ಇಲ್ಲ ನಾನನ್ನೋದು ಸ್ವಾಮಿ ಎಲ್ಲಾರ ಜೊತೆನು ಇದ್ದಾರೆ ಯಾರು ನಾನ್ ಸ್ವಾಮಿ ಡಿವೋಟಿ ನೀ ಸ್ವಾಮಿ ಡಿವೋಟಿ ಅಂತ ಹೇಳಿಲ್ಲ ಅದೆಲ್ಲ ನಮಗೆ ಅಷ್ಟೇ ನಮ್ ನಮ್ಮನಲ್ಲಿ ಏನೇನು ಬರ್ದಿರುತ್ತ ಎಲ್ಲ ತಿಳ್ಕೋಬೇಕಷ್ಟೇ ಓನ್ಲಿ ಥಿಂಗ್ ಇಸ್ ಹ್ಯಾವ್ ಫೇತ್
4: ಎಕ್ಸಾಕ್ಟ್ಲಿ
3: ಹ್ಯಾವ್ ಫೇತ್ ಫುಲ್ ಫೇತ್ ಅರ್ಧಂಬರ್ಧ ಡೋಂಟ್ ಬಿ ಹ್ಯಾವ್ ಫೇತ್
4: ಕರೆಕ್ಟ್
3: ಸ್ಪೆಷಲಿ ಯಂಗ್ಸ್ಟರ್ಸ್ need to know that just because you didn't have an experience that doesn't make you not a devotee you will experience it in one way or the other but have faith nan vishayadalli I don't doubt even a single bit I leave it to him
2: om shri sai ram ಪ್ರಿಯ ಶ್ರೋತೃಗಳೆ ಈವರೆಗೂ ತಾವು ಶ್ರೀಮತಿ ಕುಮುದಿನಿ ಲಕ್ಷ್ಮಣ್ ಶ್ರೀಮತಿ ಪದ್ಮಿನಿ ಮೂರ್ತಿ ಹಾಗೂ ಶ್ರೀಯುತ ನಾರಾಯಣ್ ಮೂರ್ತಿಯವರ ಸಂದರ್ಶನವನ್ನ ಆಲಿಸುತ್ತಿದ್ದೀರಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾರ ಕೇಳಲಿದ್ದೀರಿ ಜೈ ಸಾಯಿರಾಮ್ ಆತ್ಮೀಯ ಶ್ರೋತೃಗಳೇ ಈವರೆಗೂ ಕನ್ನಡ ರೇಡಿಯೋ ಸಾಯಿಯ ಕಾರ್ಯಕ್ರಮಗಳನ್ನ ಕೇಳಿದಿರಿ ನಿಮ್ಮ ಸಲಹೆ ಸೂಚನೆ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಈ ವಿಳಾಸಕ್ಕೆ ಬರೆದು ಕಳಿಸಿ ಕನ್ನಡ ರೇಡಿಯೋ ಸಾಯಿ @gmail.com ನಿಮ್ಮ ಅತ್ಯಮೂಲ್ಯವಾದ ಸಲಹೆಗಳು ನಮ್ಮ ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸಲು ಬಹಳ ಸಹಕಾರಿಯಾಗುತ್ತೆ
8: ಯು ವರ್ ಲಿಸನಿಂಗ್ ಟು ಅ ಸ್ಪೆಷಲ್ ಬ್ರಾಡ್ಕಾಸ್ಟ್ ಇನ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ
9: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.